0: సంపద్వని.
1: ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮೊದಲನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

0: ನಮ್ಮ ಬರಲಿ.
1: ನಮಸ್ತೆ, ವೆಲ್ಕಮ್ ಟು ಯು ಆಲ್ ಫಾರ್ ದಿಸ್ 4 ಡೇಸ್ ಯೋಗಾ ಅಪ್ರಿಸಿಯೇಷನ್ ಪ್ರೋಗ್ರಾಮ್ ವಿದ್ ಪ್ರಿಯಾ. ಪ್ಲೀಸ್ ಸಿಟ್ ಕಂಫರ್ಟೇಬಲಿ ಇನ್ ಎನಿ ಕಂಫರ್ಟೇಬಲ್ ಪೋಸ್ಚರ್ ವಿತ್ ಬ್ಯಾಕ್ ಅಂಡ್ ನೆಕ್ ಸ್ಟ್ರೈಟ್. ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್ ಯುವರ್ ಹೋಲ್ ಬಾಡಿ, ರಿಲ್ಯಾಕ್ಸ್ ಯುವರ್ ಹೋಲ್ ಬಾಡಿ ಕಾನ್ಶಿಯಸ್ಲಿ. ಟೇಕ್ ಎ ಬ್ರೀತ್ ಅಂಡ್ ಎಕ್ಸೇಲ್. Again take a deep breath and exhale. Now again take a deep breath and adopt Namaskar Mudra. Chant Om 3 times and a prayer. Breathe in.

सर्वे भवन्तु सुखिनः सर्वे सन्तु निरामयाः।

0: भाग भवे। ओम शांति शांति शांति।
1: धन्यवाद।

ಪ್ರಿಯ ಕೇಳುಗರೆ, ನಮ್ಮ ಧ್ವನಿ ಸಮುದಾಯ ರೇಡಿಯೋ 90.4 ತರಂಗಾಂತರಗಳು. ಹೆಚ್ಚಿನ ಮಾಹಿತಿ ಮತ್ತು ಜಾಹೀರಾತುಗಳಿಗಾಗಿ 0815325

0: సంవత్సరి. ಪ್ರಿಯ ಕೇಳುಗರೆ, ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುಗರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಸುಮತಿ ಕ್ಯಾಸಂಬಳ್ಳಿ ಗ್ರಾಮ ಕೆಜಿಎಫ್ ಗ್ರಾಮಾಂತರದಿಂದ ಆಗಿರ್ತಾರೆ. ಇವರು ಪಿಯು ಕಾಲೇಜಿನ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಒಂದು ಪುಟ್ಟದಾದ ಪ್ರೀತಿಯ ಕಥೆಯನ್ನ ತಿಳಿಸಲಿಕ್ಕೆ ಆಗಲಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬರಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ಕಾರ. ಥ್ಯಾಂಕ್ ಯು
0: ಮೇಡಮ್. ತಮ್ಮ ಒಂದು ಕಿರು ಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಓಕೆ, ಖಂಡಿತ.
2: ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಸುಮತಿ ಕ್ಯಾಸಂಬಳ್ಳಿ ಮಾಡುವ ನಮಸ್ಕಾರ. ನನ್ನ ಹೆಸರು ಸುಮತಿ ಕ್ಯಾಸಂಬಳ್ಳಿ, ವೃತ್ತಿಯಲ್ಲಿ ಪಿಯು ಕಾಲೇಜ್ ಉಪನ್ಯಾಸಕಿ. ಈ ದಿನ ನಾನ್ ನಿಮ್ಗೊಂದು ಕಥೆಯನ್ನ ಹೇಳಿಕೆ ಇಚ್ಛಿಸ್ತೇನೆ.

0: ಕತೆ ಬಂದ್ಬಿಟ್ಟು ತುಂಬಾ ದೊಡ್ಡದೇನೂ ಅಲ್ಲ, ಪುಟ್ಟ ಕತೆ. ಆದ್ರೆ ಕತೆ ಅದ್ಭುತವಾದ ಒಂದು ಕತೆ. ಕತೆಯ ಶೀರ್ಷಿಕೆಯನ್ನ ನೋಡಿದಾಗ ಪ್ರೀತಿಯ ಕತೆ. ಈಗಾಗಲೇ ಅರ್ಥ ಆಗಿರುತ್ತೆ ನಾನು ಯಾವ ಕತೆಯನ್ನ ನಿಮ್ಮ ಹತ್ರ ಹೇಳ ಬಯಸ್ತಿದ್ದೇನೆ ಅಂತ. ಪ್ರೀತಿಯ ಕತೆ ಅಂದ್ರೆ ಪ್ರೇಮದ ಬಗ್ಗೆ ಒಂದು ಕತೆ. ಈ ಕತೆಯ ಶೀರ್ಷಿಕೆ ಇದ್ದ ಹಾಗೇನೆ ಇಲ್ಲಿ ಆ ಹುಡುಗಿಯ ಹೆಸರು ಕೂಡ ಪ್ರೀತಿ. ಅದರಿಂದಲೇ ಇದರ ಶೀರ್ಷಿಕೆಯು ಕೂಡ ಪ್ರೀತಿಯ ಕತೆ. ಒಂದು ಊರಿನಲ್ಲಿ ಒಬ್ಬ ಯುವಕ ಇರ್ತಾನೆ, ಅವನ ಹೆಸರು ಆಕಾಶ್. ಅವನಿಗೆ ಒಂದಿನ ಸಿಡಿ ಬೇಕಾಗಿರುತ್ತೆ, ಯಾವುದೋ ಒಂದು ಸಿನಿಮಾದ ಒಂದು ಸಿಡಿ ಬೇಕಾಗಿರುತ್ತೆ. ಅದನ್ನು ಕೊಂಡ್ಕೊಳ್ಳಿಕ್ಕೆ ಅಂತ ಒಂದು ಸಿಡಿ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಹೋದಾಗ ಒಂದು ಸುಂದರವಾದ ಹುಡುಗಿಯನ್ನ ನೋಡ್ತಾನೆ. ಆ ಹುಡುಗಿಯ ಹೆಸರೇ ಪ್ರೀತಿ. ಮೊದಲ ನೋಟದಲ್ಲೇ ಪ್ರೀತಿ ಆಗುತ್ತೆ ಅನ್ನೋದಾದ್ರೆ ಇದೇ ಅನ್ಸುತ್ತೆ. ಆಕೆಯನ್ನ ಕಂಡ ಮೊದಲ ಸತಿಯೇ ಅವನಿಗೆ ಪ್ರೀತಿ ಆಗುತ್ತೆ. ಆದ್ರೆ ಅದನ್ನ ಹೇಳ್ಕೊಳ್ಳಷ್ಟು ಧೈರ್ಯ ಆತನಿಗಿರ್ಲಿಲ್ಲ. ಹೀಗೆ ಕ್ರಮೇಣ ದಿನನಿತ್ಯವೂ ಆ ಪ್ರೀತಿಯನ್ನ ನೋಡ್ಲಿಕ್ಕಂತಲೇ ಆ ಅಂಗಡಿಗೆ ಸೀಡಿಯನ್ನ ಕೊಂಡುಕೊಳ್ಳುವ ಒಂದು ಸಲುವಾಗಿನೇ ಹೋಗಿ ಪ್ರೀತಿಯನ್ನ ನೋಡ್ತಾ ಇದ್ದ. ದಿನನಿತ್ಯ ಹೋಗ್ತಾ ಇದ್ದ, ದಿನ ಒಂದೊಂದು ಸೀಡಿಯನ್ನ ತಗೊಂಡು ಬರ್ತಾ ಇದ್ದ. ಹೀಗೆ ಒಂದ್ ತಿಂಗಳು, ಎರಡ್ ತಿಂಗಳು, ಮೂರ್ ತಿಂಗಳು, ಹೀಗೆ ಕಾಲ ಕಲಿತಾನೆ ಇರುತ್ತೆ. ಆದ್ರೆ ಆತನ ಉದ್ದೇಶ ಏನಂದ್ರೆ ಒಂದು ದಿನ ಮಾತ್ರ ಸೀಡಿ ತಗೊಳ್ಲಿಕ್ಕೆ ಹೋಗ್ಬೇಕಾಗಿತ್ತು, ತಗೊಂಡ. ಆದ್ರೆ ಅಲ್ಲಿ ಪ್ರೇಮವಾಯ್ತಲ್ವೇ. ಅದಾದ್ಮೇಲೆ ಪ್ರತಿನಿತ್ಯವೂ ಪ್ರತಿದಿನವೂ ಆಕೆಯನ್ನ ನೋಡ್ಲಿಕ್ಕೆನೆ ಸೀಡಿಗೋಸ್ಕರ ಅಲ್ಲಿ ಹೋಗ್ತಾ ಇದ್ದ. ಆದ್ರೆ ಅವನ ಅವಶ್ಯಕತೆ ಇದ್ದಿದ್ದು ಸೀಡಿ ಅಲ್ಲ, ಪ್ರೀತಿಯನ್ನ ನೋಡುವ ಹಂಬಲ. ಹೀಗೆ ನೋಡ್ತಾ ನೋಡ್ತಾ ಒಂದೆರಡು ದಿನ ಅಂಗಡಿ ಕ್ಲೋಸ್ ಆಗಿರುತ್ತೆ, ಮುಚ್ಚಿರ್ತಾರೆ ಅಂಗಡಿಯನ್ನ. ಅವನಿಗೆ ಆಘಾತವಾಗುತ್ತೆ, ಇದೇನಪ್ಪ ಇದು, ಅಂಗಡಿಯನ್ನ ಮುಚ್ಚಿದರೆ ಎಲ್ಲೋದ್ಲು ಇವಳು, ಇವಳನ್ನ ನೋಡಿದ್ರೆ ಒಂದಿನ ಕೂಡ ಇರ್ತಾ ಇರ್ಲಿಲ್ವಲ್ಲ, ಏನಾಯ್ತು ಅಂತ ಹೇಳ್ಬಿಟ್ಟು ಆಕಾಶ್ನಲ್ಲಿ ಒಂದು ಕಳವಳ ಪ್ರಾರಂಭ ಆಗುತ್ತೆ. ಮೂರನೇ ದಿನ ಹೋಗ್ತಾನೆ, ಮೂರನೇ ದಿನ ಹೋದ್ರೂ ಕೂಡ ಅಂಗಡಿ ಕ್ಲೋಸ್ ಆಗೇ ಇರುತ್ತೆ. ಆಗ ಪಕ್ಕದ ಅಂಗಡಿಯವನ್ನ ವಿಚಾರಿಸ್ತಾನೆ, ಈ ಅಂಗಡಿ ಯಾಕೆ ಓಪನ್ ಆಗ್ತಾ ಇಲ್ಲ, ಏನು ಅಂತ. ಆ ಅಂಗಡಿಯವನು ಮಾಮೂಲಿಯಾಗೆ ಹೇಳ್ತಾನೆ, ಅಂಗಡಿಯವ್ರದ್ದು ಮದ್ವೆ ಇದೆಯಲ್ಲ, ಅದಕ್ಕೆ ಅದನ್ನ ಮುಚ್ಚಿದ್ದಾರೆ, ಮದ್ವೆ ಆದ್ಮೇಲೆ ಬರ್ಬೋದೇನು ಅಂತ. ಯಾಕಂದ್ರೆ ಇವನು ಪ್ರತಿ ಸರಿ ಹೋದಾಗ ಆ ಅಂಗಡಿಯಲ್ಲಿ ಇದ್ದಿದ್ದು ಪ್ರೀತಿ ಒಬ್ಳೆ, ಇನ್ಯಾರು ಇರ್ತಾ ಇರಲಿಲ್ಲ. ಬಹುದೊಡ್ಡ ಆಘಾತ ಆಗುತ್ತೆ ಹೃದಯ, ಅವ್ರದ್ದು ಚೂರ್ ಚೂರ್ ಆಗುತ್ತೆ. ಅವನು ಭಾವಿಸಿದ್ದು ಅದು ಪ್ರೀತಿಯ ಮದುವೆ ಅಂತಾನೆ. ಸರಿ, ಅವನು ಹೇಳ್ತಾನೆ, ಇವರ ಮನೆ ಎಲ್ಲಿದೆ ಅಂತ ಗೊತ್ತಾ ನಿಮ್ಗೆ ಅಂತ ಕೇಳ್ತಾನೆ. ಹಾ ಗೊತ್ತಿದೆ, ಹೀಗೆ ಹೋದ್ರೆ ಅವ್ರದ್ದು ಮನೆ ಸಿಗುತ್ತೆ ಅಂತ ಕೂಡ ಆ ವಿಳಾಸವನ್ನ ಕೊಡ್ತಾರೆ. ಆ ವಿಳಾಸವನ್ನ ಕೊಟ್ಟ ನಂತರ ಅವನು ಅಲ್ಲಿಗೆ ಹೋಗ್ತಾನೆ. ಆ ಮನೆ ಹತ್ರ ಹೋದಾಗ ಮನೆ ಬೀಗ ಹಾಕಿರ್ತಾರೆ, ಚಪ್ಪರ ಎಲ್ಲನೂ ಇರುತ್ತೆ. ಅಲ್ಲಿ ಪಕ್ಕದವ್ರನ್ನ ಕೇಳಿದಾಗ ಹೌದು ಮದ್ವೆ ಇದೆ, ಅವರೆಲ್ಲ ಕೂಡ ಮದುವೆ ಸಲುವಾಗಿ ಬೇರೆ ಊರಲ್ಲಿ ಮದುವೆ ನಡೀತಿದೆ, ಅಲ್ಲಿ ಹೋಗಿದ್ದಾರೆ ಅಂತ. ಅವನಿಗೆ ಮತ್ತಷ್ಟು ಹೃದಯ ಚೂರ್ ಚೂರಾಗಿ ಬಹಳ ಹತಾಶೆಯಿಂದ ಮನೆಗೆ ಮರಳುತ್ತಾನೆ. ಮನೆಗೆ ಮರಳಿ ಕುತ್ಕೊಂತಾನೆ, ಬಹಳ ಯೋಚನೆ ಮಾಡ್ತಾನೆ. ಅದನಿಗೆ ಅದನ್ನ ಪ್ರೀತಿಯನ್ನ ಕಳ್ಕೊಂಡಿದ್ದು ಸಹಿಸ್ಕೊಳ್ಳಾರ್ದಿರ ನೋವಾಗ. ಇದಿಲ್ಲಿಗೆ ಇರ್ಲಿ, ಮದ್ವೆ ಆಗುತ್ತೆ. ಅದಾದ ಮಾರನೇ ದಿನ ಅಂದ್ರೆ ಈತ ಹೋಗಿದ್ನಲ್ಲ ಅವ್ರ ಮನೆ ಹತ್ರ, ಅದಾದ ಮಾರನೇ ದಿನ ಅಂಗಡಿ ಓಪನ್ ಆಗುತ್ತೆ. ಪ್ರೀತಿ ಅಂಗಡಿಯನ್ನ ಓಪನ್ ಮಾಡಿ ತೆರೆದು ಆ ದಿನ ಪೂರ್ತಿ ಕಾಯ್ತಾಳೆ, ಆಕಾಶ್ ಬರಲ್ಲ. ಇಲ್ಲಿ ಬರೀ ಆಕಾಶನಿಗಷ್ಟೇ ಪ್ರೀತಿ ಆಗಿರ್ಲಿಲ್ಲ, ಪ್ರೀತಿಗೂ ಪ್ರೀತಿಯಾಗಿತ್ತು. ಅವನು ಹೇಗೆ ಸೀಡಿಯನ್ನ ತೆಗೆದುಕೊಳ್ಳುವ ನೆಪದಲ್ಲಿ ದಿನ ಅಂಗಡಿಗೆ ಹೋಗ್ತಾ ಇದ್ನೋ, ಹಾಗೆ ಸೀಡಿಯನ್ನ ಮಾರುವ ನೆಪದಲ್ಲಿ ಆಕಾಶನನ್ನು ಕೂಡ ಅವಳು ನೋಡ್ತಾ ನೋಡ್ತಾ ಅವಳಿಗೂ ಕೂಡ ಪ್ರೀತಿಯಾಗಿತ್ತು. ಒಂದು ದಿನ ನೋಡ್ತಾಳೆ, ಅವತ್ತೆಲ್ಲ ಈತ ಬರ್ಬೇಕಿತ್ತಲ್ವಾ, ಓ ಮೂರು ದಿನ ಮುಚ್ಚಿದ್ದಕ್ಕೆ ಅಂಗಡಿಯನ್ನ ಮೋಸ್ಟ್ಲಿ ಬರದೇ ಇರ್ಬೋದೇನೋ ಅಂತ ಹೇಳಿ ಅವತ್ತು ಒಂದು ದಿನ ಸಮಾಧಾನ ಆಗ್ತಾಳೆ. ಅದಾದ್ಮೇಲೆ ಮತ್ತೆ ಎರಡು ದಿನ ನೋಡ್ತಾಳೆ, ಆತ ಬರೋದೇ ಇಲ್ಲ. ಆಗ ಆತನ ಜೊತೆ ಯಾರೋ ಒಬ್ರು ಒಂದಿನ ಒಂದು ಸ್ನೇಹಿತ ಬಂದಿರ್ತಾನೆ. ಆ ಸ್ನೇಹಿತನ ಸಹಾಯದಿಂದ ಆತನ ಮನೆಗೆ ಹೋಗ್ತಾಳೆ. ಆ ಸ್ನೇಹಿತ ಕೂಡ ಆಕೆಗೆ ಏನು ಹೇಳಿರಲ್ಲ. ಆತನ ಮನೆಗೆ ಹೋದಾಗ ಅವರ ತಾಯಿ ಬಾಗ್ಲಲ್ಲಿ ಕೂತಿರ್ತಾಳೆ, ಬಹಳ ದುಃಖದಿಂದ ಬಾಗ್ಲಲ್ಲಿ ಕೂತಿರ್ತಾಳೆ. ಮನೆಯ ವಾತಾವರಣವೇ ಸ್ತಬ್ಧವಾಗಿರುತ್ತೆ. ಅದನ್ನ ನೋಡಿದಾಗ ಇವಳಿಗೆ ಮನಸ್ಸಲ್ಲಿ ಅದೇನೋ ಕಳವಳ ಪ್ರಾರಂಭ ಆಗಿರುತ್ತೆ. ಆಗ ಪ್ರೀತಿ, ಈ ತರ ಆಕಾಶ್ ನಿಮ್ ಮಗನೇ ಅಲ್ವಾ ಅಂತ ಅವರ ತಾಯಿನ ಕೇಳ್ತಾರೆ. ಒಂದು ನಿಟ್ಟುಸಿರಿಯನ್ನ ಬಿಟ್ಟು ಆ ತಾಯಿ, ಹೌದಮ್ಮ, ಎಲ್ಲಿದ್ದಾನೆ ಆಕಾಶ್, ಈ ನಡುವೆ ಕಾಣ್ತಿಲ್ಲ ಅಂತ. ಮತ್ತೊಮ್ಮೆ ಹತಾಶೆಯಿಂದ ಹಾಗೆ ನೋಡ್ತಾ, ಒಳಗಡೆ ಇದ್ದೇನೆ ಹೋಗಿ ನೋಡು ಅಂತ ಹೇಳ್ತಾರೆ. ಆಗ ಆಕೆ ಒಳಗಡೆ ಹೋಗಿ ನೋಡ್ತಾಳೆ. ನೋಡಿದ ತಕ್ಷಣ ಆಕೆಗೆ ಕಾಣೋದು, ಈ ಎರಡು ಮೂರು ತಿಂಗಳಲ್ಲಿ ಎಷ್ಟೊಂದು ಸೀಡಿಗಳನ್ನ ತಗೊಂಡಿದ್ದ, ಆ ಸೀಡಿಗಳ ರಾಶಿನೇ ಅಲ್ಲಿರುತ್ತೆ. ಆ ರಾಶಿಗಳ ಮೇಲೆ ಒಂದು ಫೋಟೋ ಇರುತ್ತೆ, ಅದು ಆಕಾಶನ ಫೋಟೋ. ಆ ಫೋಟೋಗೆ ಹಾರಾಕಿತ್ತು. ಅವಳ ಹೃದಯ ಅದೆಷ್ಟು ಚೂರ್ ಚೂರಾಯಿತು, ಅವಳ ಆಕ್ರಂದನ ಹೇಗಿತ್ತು ಅಂದ್ರೆ ಒಮ್ಮೆಲೆಗೆ ಸಮುದ್ರದ ಗರ್ಭದಲ್ಲಿ ಬೆಂಕಿ ಬಿದ್ದು ಹೇಗೆ ಒಡೆಯುತ್ತೆ ಹಾಗೆ ಒಡೆಯುತ್ತೆ. ಅವಳು ಎಷ್ಟು ದುಃಖಿತಳಾಗ್ತಾಳು ಅಂದ್ರೆ ಅದನ್ನ ಪದಗಳಲ್ಲಿ ವರ್ಣಿಸ್ಲಿಕ್ಕಾಗಲ್ಲ, ಯಾಕಂದ್ರೆ ಪ್ರೀತಿಯಲ್ವೇ. ಆಗ ಅವಳು ಭಯಂಕರವಾದ ಒಂದು ಧ್ವನಿಯಲ್ಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಮತ್ತೆ ಸೀಡಿಗಳನ್ನ ನೋಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅದರಲ್ಲಿ ಯಾವುದೇ ಒಂದೇ ಒಂದು ಸೀಡಿಯೂ ಕೂಡ ಓಪನ್ ಮಾಡಿ ನೋಡಿರಲ್ಲ, ಅಂದ್ರೆ ಅದನ್ನ ತೆಗೆದು ನೋಡಿರಲ್ಲ. ಆಗ ಇನ್ನೂ ಬಹಳ ನೋವಾಗುತ್ತೆ. ಅದು ಎಷ್ಟು ನೋವು ಅಂದ್ರೆ ಅದನ್ನ ವರ್ಣಿಸ್ಲಿಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಪ್ರತಿ ಸೀಡಿಯ ಒಳಗೂ ಕೂಡ ಪ್ರೀತಿ ತನ್ನ ಪ್ರೀತಿಯನ್ನ ನಿವೇದನೆ ಮಾಡ್ಕೊಂಡಿದ್ಲು. ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನೀನಂದ್ರೆ ನನ್ಗೆ ಬಹಳ ಇಷ್ಟ, ನಿನ್ನ ಜೊತೆ ಹೀಗೆ ಬದುಕೆಲ್ಲ ಹೆಜ್ಜೆಗಳನ್ನ ಹಾಕ್ಬೇಕು ಅಂತ ಪ್ರೀತಿ ಕನಸು ಕಂಡಿದ್ಲಲ್ಲ, ಆ ಕನಸನ್ನೆಲ್ಲ ಪ್ರತಿದಿನ ಆಕಾಶನಿಗೆ ಸೀರಿ ಒಳಗಡೆ ಒಂದು ಚೀಟಿಯಲ್ಲಿ ಬರೆದು ಇಡ್ತಾ ಇದ್ಲು. ಆದ್ರೆ ಆಕಾಶ ಮಾಡಿದ್ದೇನ್ ಗೊತ್ತಾ, ಅದನ್ನ ಒಂದು ದಿನನೂ ಕೂಡ ಓಪನ್ ಮಾಡಿ ನೋಡಿರ್ಲಿಲ್ಲ. ನೋಡಿದ್ರೆ ಬಹುಶಃ ಪ್ರೀತಿಯ ಪ್ರೀತಿ ಈತನಿಗೆ ಅರ್ಥ ಆಗ್ತಿತ್ತು. ಆದ್ರೆ ಆ ಕೆಲಸವನ್ನ ಆಕಾಶ ಮಾಡ್ಲೇ ಇಲ್ಲ. ಆಗ ಅವಳಿಗೆ ಅದು ಆಘಾತ ಆಯ್ತು, ಅದನ್ನ ತಡ್ಕೊಳಕಾಗ್ಲಿಲ್ಲ. ಕನಿಷ್ಠ ಒಂದು ಸಿಡಿಯನ್ನ ಅದನ್ನ ತೆಗೆದು ನೋಡಿದ್ರೆ ನನ್ನ ಪ್ರೀತಿ ಅರ್ಥ ಆಗ್ತಾ ಇತ್ತು, ಈ ಮದುವೆ ನನ್ನದಲ್ಲ ಅಂತ ಗೊತ್ತಾಗ್ತಾ ಇತ್ತು ಅಂತ. ಮದುವೆ ಆಗಿದ್ದು ಆಕ್ಚುಲಿ ಪ್ರೀತಿಯ ಅಕ್ಕನದ್ದು, ಆದ್ರೆ ಪ್ರೀತಿಯ ಅಕ್ಕ ಯಾವತ್ತೂ ಕೂಡ ಸೀಡಿ ಅಂಗಡಿ ಒಳಗಡೆ ಬರ್ತಿರ್ಲಿಲ್ಲ. ಆಕೆಗೆ ಮನೆ ಜವಾಬ್ದಾರಿ ಇತ್ತು, ಮನೆಯಲ್ಲಿ ಇರ್ತಾ ಇದ್ಲು. ಆಗಿದ್ದು ಪ್ರೀತಿಯ ಅಕ್ಕನ ಮದುವೆ, ಅಕ್ಕನ ಮದುವೆಗೂ ಸಹ ಬರಬೇಕು ಅಂತ ಚೀಟಿಯಲ್ಲಿ ಬರೆದು ಕೊಟ್ಟಿರ್ತಾಳೆ. ಇದ್ ಯಾವುದನ್ನೂ ಕೂಡ ಆಕಾಶ್ ನೋಡೇ ಇರಲ್ಲ, ಯಾಕಂದ್ರೆ ಅವನ ಉದ್ದೇಶ ಇದ್ದಿದ್ದು ಸೀಡಿ ಅಲ್ವಲ್ಲ, ಪ್ರೀತಿಯನ್ನ ನೋಡೋ ಹಂಬಲ ಅಲ್ವಾ. ಸೊ ಇದೇ ಅಲ್ಲ ಆಗಿತ್ತು. ಅವ್ರಿಗೆ ಬಹಳ ನೋವಾಯ್ತು, ಹೆಂಗ ಅದನ್ನ ಹೇಳ್ಕೋಬೇಕು, ಯಾರ ಹತ್ರ ಹೇಳ್ಕೋಬೇಕು, ಏನಾಯ್ತು ಅಂದ್ರೆ ಆತ ಇವಳ ಅಗಲಿಕೆಯನ್ನ, ಇವಳ ಕೊನೆಗೂ ನಾನು ಸಿಗ್ಲಿಲ್ವಲ್ಲ, ನನ್ನ ಪ್ರೇಮ ನಿವೇದನೆಯನ್ನ ಮಾಡ್ಕೊಳಕ್ಕೂ ಮೊದ್ಲೇ ಸತ್ತೋದಲ್ಲ ಅಂತ ಹೇಳ್ಬಿಟ್ಟು ಆತ ಆತ್ಮಹತ್ಯೆಗೆ ಶರಣಾಗಿರ್ತಾನೆ, ಪ್ರಾಣವನ್ನ ಕಳ್ಕೊಂಡಿರ್ತಾನೆ. ಸೊ ಅದಾದ್ಮೇಲೆ ಅವಳು ಬಂದು, ಆದ್ರೆ ಅವಳು ಸಾಯ್ಲಿಲ್ಲ, ಅವಳಿಗೆ ತನ್ನದೇ ಆದ ಜವಾಬ್ದಾರಿ ಇತ್ತು, ಮತ್ತೆ ಅದೇ ಅಂಗಡಿಯನ್ನ ತೆರೆದಿರ್ತಾಳೆ. ಆದ್ರೆ ಅದೇ ರೀತಿ ದಿನನಿತ್ಯವೂ ಆಕಾಶನ ಬರುವಿಕೆಗೆ ಕಾಯ್ತಾನೆ ಇರ್ತಾಳೆ. ಆದ್ರೆ ಆಕಾಶ ಮಾತ್ರ ಯಾವತ್ತೂ ಹೋಗಲ್ಲ. ಕೇಳುಗರೆ, ಈಗ ಈ ಪ್ರೀತಿಯ ಕಥೆ ನಾನು ಕೇಳ್ಕೊಂಡಿದ್ದೀರಾ? ಒಟ್ಟಾರೆಯಾಗಿ ಏನಂದ್ರೆ, ನಮ್ಗೆ ಯಾರ ಮೇಲಾದ್ರೂ ಖಂಡಿತ ಪ್ರೀತಿ ಆಗೇ ಆಗುತ್ತೆ, ಆದ್ರೆ ನಮ್ಮ ಪ್ರೇಮ ನಿವೇದನೆಯನ್ನ ಖಂಡಿತ ಮಾಡ್ಲೇಬೇಕು, ಅರ್ಥ ಮಾಡಿಸ್ಬೇಕಿದೆ ಅಲ್ವಾ? ಮನಸ್ಸುಗಳಿಗೆ ಈಗಾಗ್ಲೇ ಅರ್ಥ ಆಗಿದೆ. ಇಲ್ಲಿ ಆಕಾಶನ ಮನಸ್ಸಿಗೂ ಪ್ರೀತಿಯ ಮನಸ್ಸಿಗೂ ಪರಸ್ಪರ ಇಷ್ಟಪಡುವ ಒಂದು ಉದ್ದೇಶ ಅದು ಗೊತ್ತಾಗಿದೆ, ಆದ್ರೆ ಮನುಷ್ಯರಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಸೊ ಇಲ್ಲಿ ಆಕಾಶ ಯಾವತ್ತಾದ್ರೂ ಒಂದು ದಿನ ಆದ್ರೂ ಪ್ರೀತಿಗೆ ತನ್ನ ಪ್ರೇಮವನ್ನ ನಿವೇದನೆ ಮಾಡ್ಕೊಂಡಿದ್ರೆ ಪ್ರೀತಿಯು ಕೂಡ ಅದನ್ನ ಒಪ್ಕೊಂತಾ ಇದ್ಲು, ಯಾಕಂದ್ರೆ ಆದ್ರೆ ಈಕೆ ಕೂಡ ಲವ್ ಮಾಡ್ತಾ ಇದ್ಲು ಅಲ್ವಾ. ಹಾಗೆ ಪ್ರೀತಿ ಕೊಟ್ಟಿರ್ತಕ್ಕಂತಹ ಸೀಡಿಗಳನ್ನ ಓಪನ್ ಮಾಡಿದ್ರೆ, ಕನಿಷ್ಠ ಒಂದು ಸೀಡಿಯನ್ನ ಓಪನ್ ಮಾಡಿದ್ರು ಕೂಡ ಪ್ರೀತಿ ಆಕಾಶನನ್ನ ಲವ್ ಮಾಡ್ತಾ ಇದ್ದ ಅನ್ನೋ ವಿಷಯ ಗೊತ್ತಾಗ್ತಾ ಇತ್ತು. ಮದುವೆ ಅವಳದ್ದಲ್ಲ, ಅವಳ ಅಕ್ಕನದ್ದು ಅಂತ ಕೂಡ ಗೊತ್ತಾಗ್ತಾ ಇತ್ತು. ಆದ್ರೆ ನೋಡಿ, ನಾವು ಎಡವೋದು ಇಲ್ಲೇನೆ. ಯಾವತ್ತೂ ಕೂಡ ಈ ಪ್ರೀತಿಯಲ್ಲಿ ಮುಕ್ತವಾದ ಚರ್ಚೆ ಇರಬೇಕು, ಇಲ್ಲಾಂದ್ರೆ ಹೀಗೆ ಒಂದು ಜೋಡಿ ದೂರವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಕಾಶ್ ಒಂದಷ್ಟು ವಿವೇಚನೆಯಿಂದ ಯೋಚನೆ ಮಾಡಿದಿದ್ರೆ ಅದು ಪ್ರೀತಿಯ ಮದುವೆ ಅಲ್ಲ, ತನ್ನ ಅಕ್ಕನದ್ದು ಅಂತ ಗೊತ್ತಾಗ್ತಾ ಇತ್ತು. ಇಲ್ಲ ಅಥವಾ ಒಂದೇ ಒಂದು ಸೀರೆಯನ್ನು ಓಪನ್ ಮಾಡಿ ನೋಡಿದ್ರು ಕೂಡ ಪ್ರೀತಿ ಅದನ್ನ ಪ್ರೀತಿ ಮಾಡ್ತಿರೋದು ಕೂಡ ಗೊತ್ತಾಗ್ತಾ ಇತ್ತು. ಆದ್ರೆ ಆಕಾಶ್ ಇದ್ಯಾವ್ದನ್ನು ಮಾಡಿಲ್ಲ. ಕನಿಷ್ಠ ಪ್ರೀತಿ ಆದ್ರೂ ಅಷ್ಟು ಸಲ ಅಷ್ಟು ಸೀಡಿಗಳಲ್ಲಿ ಬರೆದು ಕಳಿಸಿದಾಗ ಯಾವ್ದಕ್ಕೂ ಅವನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಬಟ್ ದಿನ ಬರ್ತಿದ್ದಾನೆ, ನನ್ಗೋಸ್ಕರ ಬರ್ತಿದ್ದಾನೆ, ನನ್ನ ನೋಡ್ತಾ ಇದ್ದಾನೆ. ಯಾಕಂದ್ರೆ ಕಣ್ಣುಗಳಲ್ಲಿ ಪ್ರೀತಿ ಗೊತ್ತಾಗುತ್ತಲ್ಲ. ಒಂದು ಹೆಣ್ಣಿಗೆ ಒಂದು ಗಂಡಸು ತನ್ನ ವಿರೋಧ ಮಾಡ್ತಾ ಇದ್ದಾನ, ತನ್ನನ್ನ ದ್ವೇಷ ಮಾಡ್ತಿದ್ದಾನಂತ ತಿಳ್ಕೊಳ್ಳೋದಿಕ್ಕೆ ಆಗೋದಿಲ್ವೇನೋ, ಆಗೋದೇ ಇಲ್ಲ ಅನ್ಸುತ್ತೆ. ಆದ್ರೆ ಒಬ್ಬ ಪುರುಷ ತನ್ನ ಪ್ರೀತಿ ಮಾಡ್ತಿದ್ದಾನಂತ ಆತನ ಕಣ್ಣುಗಳನ್ನ ನೋಡಿ ತಿಳ್ಕೋಬಹುದು. ಪ್ರೀತಿ ಮಾಡ್ಬೋದಾಗಿತ್ತು, ಕನಿಷ್ಠ ಆತನಿಗೆ ಅಂಗಡಿಗೆ ಬಂದಾಗ ಹೇಳ್ಬೋದಾಗಿತ್ತು, ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಒಂದಿನ ಆದ್ರೂ ಒಂದು ಸೀರಿಯನ್ನಾದ್ರೂ ಓಪನ್ ಮಾಡಿ ನೋಡು ಅಂತ ಹೇಳಿದಿದ್ರೆ ಇವತ್ತು ಒಂದು ಸುಂದರವಾದ ಜೋಡಿ ನಿಮ್ಮ ನಮ್ಮ ಕಣ್ಣ ಮುಂದೆ ಇರ್ತಿತ್ತು. ಆದ್ರೆ ಈ ಪ್ರೀತಿಯ ಕತೆ ದುರಂತವಾದ ಅಂತ್ಯದಲ್ಲಿ ಕೊನೆಗೊಳ್ಳುತ್ತೆ. ಇಷ್ಟೇ ಕೇಳುವರೆ, ನೀವ್ಯಾರಾದ್ರೂ ಕೂಡ ಪ್ರೀತಿಯನ್ನ ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಪ್ರೀತಿಯನ್ನ ನೇರವಾಗಿ ನಿಮ್ಮ ಪ್ರೀತಿಯೊಂದಿಗೆ ಹೇಳಿಕೊಳ್ಳಿ, ಇಲ್ಲಾದ್ರೆ ಹೀಗೆ ಆಗ್ಬೋದೇನೋ. ಯಾರಿಗ್ ಗೊತ್ತು ಯಾರ್ಯಾರ ಮನಸ್ಸಲ್ಲಿ ಯಾರ್ಯಾರ ಮೇಲೆ ಪ್ರೀತಿ ಇದೆ ಅಂತ ಅಲ್ವಾ? ಸೊ ನಿಮ್ಮ ಪ್ರೀತಿಯನ್ನ ದಯವಿಟ್ಟು ನಿಮ್ಮವರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿ, ನಿಮ್ಮ ಭಾವನೆಗಳನ್ನ ಹಂಚಿಕೊಳ್ಳಿ. ಮನಸ್ಸಿಗೆ ಭಾವನೆಗಳನ್ನ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದ್ರೆ ಮನುಷ್ಯರಿಗೆ ಹೇಳಬೇಕಾಗಿದೆ. ಐ ಥಿಂಕ್ ಈ ಕತೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಅಂಡ್ ಥ್ಯಾಂಕ್ ಯು.
1: ಪ್ರೀತಿಯ ಕೇಳುಗರೆ, ಈ ಪ್ರೀತಿಯ ಕಥೆಯಲ್ಲಿರುವ ಸಾರಾಂಶ ಏನಂದ್ರೆ, ನಾವು ಯಾವುದೇ ಒಂದು ವಿಷಯವನ್ನ ಹೇಳಬೇಕಾದ್ರೆ ಅದು ಪ್ರೀತಿ ಆಗ್ಲಿ ಮತ್ತೆ ಯಾವುದೇ ಒಂದು ವಿಷಯ ಆಗ್ಲಿ ಮುಕ್ತವಾಗಿ ಹಂಚಿಕೊಳ್ಬೇಕು, ಇಲ್ಲವಾದಲ್ಲಿ ಈ ಕತೆ ದುರಂತ ಕಥೆಯಾಗಿ ಅಂತವಾಗುತ್ತದೆ. ಅರ್ಥವಾಯ್ತಲ್ಲವೇ? ಈ ಕಥೆಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಮನೆ ಸಮುದಾಯ ಬಾಳಿಕೆದರ ಪರವಾಗಿ ಹಾಗೂ ಪ್ರೀತಿ ಕೇಳುಗರ ಪರವಾಗಿ ಸುಮತಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು.
1: ಇದೇ ತರಹ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅದುವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ 95.4 MHz FM ನಲ್ಲಿ.

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ಮಹಿಳೆಯರೇ ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೇ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

0: சம்பத்வதி.
1: ನಮ್ಮಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಎರಡನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ

0: ಸಂಭವಿಸಲಿ.
1: ಸಾರ್ವಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಚನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿ ಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಬೇಲೂರಿನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬೇಲೂರು ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು. ಶಿಲಾಮಾಲಕೇರ ಬೇಲೂರು ಎಂದು ಪ್ರಸಿದ್ಧವಾಗಿರುವ ಬೇಲೂರು ಶಿಲ್ಪಕಲೆಗೆ ಖ್ಯಾತಿ ಪಡೆದಿದೆ. ಹಳೇಬೀಡು ಸೋಮನಾಥಪುರದ ಜೊತೆಗೆ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ಶಿಲ್ಪಕಲೆಯ ದೇವಾಲಯಗಳೆಂದು ಪ್ರಸಿದ್ಧವಾಗಿದೆ. ಪ್ರತಿ ವರ್ಷವೂ ದೇಶ ವಿದೇಶದ ಲಕ್ಷಾಂತರ ಪ್ರವಾಸಿಗರು ಈ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ. ಹಳೇಬೀಡಿಗೆ ಮುನ್ನ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು.

ಇದರಲ್ಲಿ ಚನ್ನಕೇಶವ ಸ್ವಾಮಿಯ ದೇವಸ್ಥಾನ ಮತ್ತು ದೇವಸ್ಥಾನದ ಆವರಣವೇ ಮುಖ್ಯ ಆಕರ್ಷಣೆ. ಶಿಲ್ಪಕಲೆಗೆ ನಿದರ್ಶನವಾಗಿರುವ ಈ ದೇವಾಲಯದಲ್ಲಿ ಚನ್ನಕೇಶವ ಸ್ವಾಮಿಯ ದೇವಸ್ಥಾನದ ಜೊತೆಗೆ ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ ಮತ್ತು ಕಪ್ಪೆ ಚೆನ್ನಿಗರಾಯನ ದೇವಸ್ಥಾನಗಳು ಮುಖ್ಯ ಆಕರ್ಷಣೆಗಳು. ಇದಲ್ಲದೆ ಮುಖ್ಯ ದೇವಸ್ಥಾನದ ಹೊರಭಾಗದಲ್ಲಿರುವ ಶಿಲಾ ಬಾಲಿಕೆಗಳು, ದೇವಸ್ಥಾನದ ಒಳಾಂಗಣದ ಕಂಬಗಳು ಮತ್ತು ದೇವಾಲಯದ ಗೋಪುರ ನಯನ ಮನೋಹರ. ಇನ್ನು ಬೇಲೂರು ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿನ ಚನ್ನಕೇಶ್ವರ ದೇವಾಲಯ ಪ್ರಪಂಚದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಈ ದೇವಾಲಯವನ್ನು ನೋಡಲು ಹೆಚ್ಚು ಹೆಚ್ಚು ಜನರು ಬರುತ್ತಾರೆ. ಇಲ್ಲಿರುವ ಶ್ರೀ ಚನ್ನಕೇಶ್ವರ ದೇವಾಲಯವು ಹೊಯ್ಸಳರ ಕಾಲದಲ್ಲಿ ಪ್ರತಿಷ್ಠಾಪನೆಯಾಯಿತು ಹಾಗೂ ಈ ದೇವಾಲಯವು ನಕ್ಷತ್ರ ಆಕಾರದಲ್ಲಿದೆ. ಈ ದೇವಾಲಯವು ಸೂಕ್ಷ್ಮ ಕೆತ್ತನೆಯಿಂದ ಕೂಡಿದೆ ಹಾಗೂ ಪ್ರೇಕ್ಷಣೀಯ ಸ್ಥಳವೂ ಆಗಿದೆ. ಇಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಹೆಚ್ಚು ಹೆಚ್ಚು ಜನ ಬಂದು ಈ ದೇವಾಲಯವನ್ನು ವೀಕ್ಷಿಸುತ್ತಾರೆ. ಬೇಲೂರು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿದೆ. ಯಗಚಿ ನದಿಯ ದಡದಲ್ಲಿರುವ ಬೇಲೂರು ಬೆಂಗಳೂರಿನಿಂದ 222 ಕಿಲೋಮೀಟರ್, ಮೈಸೂರಿನಿಂದ 149 ಕಿಲೋಮೀಟರ್ ಮತ್ತು ಜಿಲ್ಲಾ ಕೇಂದ್ರದಿಂದ 37 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಬರಲು ರಸ್ತೆ ಮಾರ್ಗವೇ ಮುಖ್ಯ ಮಾರ್ಗವಾಗಿದ್ದು ಹತ್ತಿರದ ಅರಸೀಕೆರೆಗೆ ಅಥವಾ ಬಾಣಾವರಕ್ಕೆ ರೈಲಿನಲ್ಲಿ ಬಂದು ಅಲ್ಲಿಂದ ಮುಂದಕ್ಕೆ ಬಸ್ಸಿನಲ್ಲಿ ಬರಬಹುದು. ಬಾಣಾವರದಿಂದ ಅಲೈಬೀಡು ಕೇವಲ 25 ಕಿಲೋಮೀಟರ್ ದೂರದಲ್ಲಿದ್ದು ಅಲ್ಲಿಂದ ಬೇಲೂರು ಕೇವಲ 15 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಬೆಂಗಳೂರಿನಿಂದ ರೈಲು ಮಾರ್ಗವಾಗಿ ಬಾಣಾವರದ ರೈಲ್ವೆ ನಿಲ್ದಾಣದಲ್ಲಿ ಇಳಿದರೆ ಅಲ್ಲಿಂದ ಪ್ರತಿ ಅರ್ಧ ಗಂಟೆಗೊಮ್ಮೆ ಬಸ್ಸಿನ ಸೌಲಭ್ಯವಿರುತ್ತದೆ. ಇನ್ನು ಇದರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದನ್ನು ಹಿಂದೆ ವೇಲುಪುರ ಎಂದು ಕರೆಯುತ್ತಿದ್ದರು. ದೇವಾಲಯ ಕಟ್ಟುವ ಕಾರ್ಯ ಹೊಯ್ಸಳ ಚಕ್ರವರ್ತಿಯಾದ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಪ್ರಾರಂಭವಾಯಿತು. ರಾಜ ವಿಷ್ಣುವರ್ಧನನು ತಲಕಾಡಿನಲ್ಲಿ ಚೋಳರ ಮೇಲಿನ ವಿಜಯೋತ್ಸವವನ್ನು ಆಚರಿಸುವ ಸಮಯದಲ್ಲಿ ತನ್ನ ಗುರುಗಳಾದ ಶ್ರೀರಾಮಾನುಜಾಚಾರ್ಯರ ಆಶೀರ್ವಾದದೊಂದಿಗೆ ಚನ್ನಕೇಶವ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದನು. ಈ ರೀತಿಯಾಗಿ ಈ ದೇವಸ್ಥಾನಕ್ಕೆ ವಿಜಯನಾರಾಯಣ ಸ್ವಾಮಿ ದೇವಸ್ಥಾನವೆಂದು ಹೆಸರು ಬಂದಿದೆ. ಸುಮಾರು 103 ವರ್ಷಗಳ ಕಾಲ ನಡೆದಂತಹ ಈ ದೇವಾಲಯದ ಕಾರ್ಯ ವಿಷ್ಣುವರ್ಧನನ ಮೊಮ್ಮಗನಾದ ಇಮ್ಮಡಿ ವೀರಬಲ್ಲಾಳನ ಆಳ್ವಿಕೆಯಲ್ಲಿ ರೂಪುಗೊಂಡಿತು. ದೇವಾಲಯಕ್ಕೆ ಒಂದು ವಿಮಾನ ಗೋಪುರವಿದ್ದು ಈ ಕಾರಣವಾಗಿ ಇದನ್ನು ಹೊಯ್ಸಳರ ಏಕಕೂಟ ಶೈಲಿಯ ದೇವಸ್ಥಾನವೆಂದು ಪರಿಗಣಿಸಲಾಗಿದೆ. ಈ ದೇವಾಲಯದ ಗೋಪುರವು 20 ಅಡಿಗಳಿಗೂ ಎತ್ತರವಾಗಿದ್ದು ದಾಳಿಕಾರರ ಹಾವಳಿಗೆ ಸಿಕ್ಕಿ ವಿರೂಪಗೊಂಡಿತ್ತು. ಈ ದೇವಾಲಯಕ್ಕೆ ಇನ್ನೊಂದು ಬಾಗಿಲಿದೆ. ಇದಕ್ಕೆ ಆನೆ ಬಾಗಿಲು ಎಂದು ಕರೆಯುತ್ತಾರೆ. ಬೇಲೂರಿನಲ್ಲಿ ಅನೇಕ ದೇವಾಲಯಗಳಿವೆ. ಅವುಗಳಲ್ಲಿ ಚನ್ನಕೇಶವ ದೇವಾಲಯ ಪ್ರಸಿದ್ಧವಾಗಿದೆ. ಇನ್ನು ಈ ದೇವಾಲಯದ ಆವರಣದಲ್ಲಿ ಕಂಡುಬರುವ ಮುಖ್ಯ ದೇವಸ್ಥಾನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಗೋಪುರದ ಮೂಲಕ ಒಳಗೆ ಬಂದ ಕೂಡಲೇ ಪ್ರದಕ್ಷಿಣಾಕಾರದಲ್ಲಿ ದೇವಾಲಯವನ್ನು ಸುತ್ತಿದರೆ ಕಾಣುವ ಮುಖ್ಯ ದೇವಸ್ಥಾನಗಳು ಚನ್ನಕೇಶವ ಸ್ವಾಮಿ ದೇವಸ್ಥಾನ, ಕಪ್ಪೆ ಚೆನ್ನಿಗರಾಯನ ದೇವಸ್ಥಾನ, ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನ, ಕಲ್ಯಾಣ ಮಂಟಪ, ವೀರನಾರಾಯಣ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ. ಇದಲ್ಲದೆ ಗೋಪುರದ ಎಡಭಾಗದಲ್ಲಿ ಮಂಟಪ ಸಾಲನ್ನು ಮಾಡಿ ಅಲ್ಲಿ ಚಿಕ್ಕ ಗುಡಿಗಳನ್ನು ಮಾಡಿದ್ದಾರೆ. ಇದರ ನಂತರ ಶ್ರೀರಾಮ ದೇವರ ಗುಡಿ ಇದೆ. ಗೋಪುರದ ಬಲಭಾಗದಲ್ಲಿ ಪುಷ್ಕರಣಿಯನ್ನು ಮಾಡಲಾಗಿದೆ. ಇನ್ನು ಕಪ್ಪೆ ಚೆನ್ನಿಗರಾಯನ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಈ ಗುಡಿಯು ಮುಖ್ಯ ಗುಡಿಯ ಹಾಗೆ ನಕ್ಷತ್ರಾಕಾರವಾದ ಶ್ರೀಚಕ್ರದ ಪೀಠದ ಮೇಲೆ ಕಟ್ಟಲ್ಪಟ್ಟಿದೆ. ಸ್ಥಳೀಯ ಕೆಲವು ಜನರಿಂದ ಇದೇ ಮೂಲವಾಗಿ ಪ್ರಧಾನ ದೇವಾಲಯವಾಗಬೇಕಿತ್ತು ಎಂದು ಕೇಳಿ ಬಂದರೂ ಈ ನಕ್ಷತ್ರಾಕಾರದ ಪೀಠವನ್ನು ಬಿಟ್ಟರೆ ಯಾವುದೇ ಸಾಕ್ಷ್ಯಾಧಾರಗಳು ಮೂಡಿಬಂದಿಲ್ಲ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕಪ್ಪೆ ಚೆನ್ನಿಗರಾಯಣ ವಿಗ್ರಹವಿದೆ. ಈ ವಿಗ್ರಹದ ಹೊಟ್ಟೆಯಲ್ಲಿ ಕಪ್ಪೆಯನ್ನು ಕೆತ್ತಲಾಗಿದೆ. ಅಮರ ಶಿಲ್ಪಿ ಜಕ್ಕನಾಚಾರ್ಯರ ದಂತಕಥೆಯ ಮೂಲದಿಂದ ನಮಗೆ ಇದರ ಹಿನ್ನೆಲೆ ತಿಳಿದು ಬರುತ್ತದೆ. ಹಿಂದೆ ಜಕ್ಕನಾಚಾರ್ಯರಿಗೂ ಅವರ ಮಗ ಡಂಕನಾಚಾರ್ಯರಿಗೂ ವಾದ ನಡೆದು ಡಂಕನನ್ನು ಚೆನ್ನಿಗರಾಯನ ವಿಗ್ರಹದಲ್ಲಿ ದೋಷವಿರುವುದಾಗಿ ಹೇಳಿ
ಅದನ್ನು ನಿರೂಪಿಸಲು ಹೊರಟಾಗ ವಿಗ್ರಹದ ಗರ್ಭದಲ್ಲಿ ಕಪ್ಪೆ ಕಂಡು ಬರಲು ವಿಗ್ರಹಕ್ಕೆ ಈ ಹೆಸರು ಬಂದಿದೆಂದು ಹೇಳಲಾಗುತ್ತದೆ. ಇದಲ್ಲದೆ ಒಳಾಂಗಣದಲ್ಲಿ ಗೋಪಾಲಕೃಷ್ಣ, ಮಹಿಷಾಸುರಮರ್ದಿನಿ ಮತ್ತು ವಿಷ್ಣು ಲಕ್ಷ್ಮಿಯರ ಸುಂದರ ಮೂರ್ತಿಗಳಿವೆ. ಇನ್ನು ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಕಪ್ಪೆ ಚಿನ್ನಿಗರಾಯ ದೇವಸ್ಥಾನದ ಎಡಪಾರ್ಶ್ವದಲ್ಲಿರುವ ದೇವಸ್ಥಾನ ರಂಗನಾಯಕಿ ಅಮ್ಮನವರ ದೇವಸ್ಥಾನ. ಚತುರ್ಭುಜಧಾರಿಯಾಗಿ ಸೌಮ್ಯನಾಯಕಿ ಅಮ್ಮನವರು ಚನ್ನಕೇಶವನ ಮೆಚ್ಚಿನ ಪತ್ನಿ ಎಂದು ಹೇಳುತ್ತಾರೆ. ಇನ್ನು ಇಲ್ಲಿರುವ ಕಲ್ಯಾಣ ಮಂಟಪದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಸೌಮ್ಯನಾಯಕಿ ಅಮ್ಮನವರ ದೇವಾಲಯದ ನಂತರ ಸಿಗುವುದೇ ಕಲ್ಯಾಣ ಮಂಟಪ. ಇಲ್ಲಿ ಚನ್ನಕೇಶವ ಸ್ವಾಮಿಗೂ ಸೌಮ್ಯನಾಯಕಿ ಅಮ್ಮ ಅವರಿಗೂ ಕಲ್ಯಾಣೋತ್ಸವವನ್ನು ಮಾಡಲಾಗುತ್ತದೆ. ಇದರ ಜೊತೆಗೆ ಜಾತ್ರೆಯ ಸಮಯದಲ್ಲಿ ಹೋಮಯಾಗಾದಿಗಳು ನಡೆಯುತ್ತವೆ. ವೀರನಾರಾಯಣ ದೇವಸ್ಥಾನ ಇದು ಕಲ್ಯಾಣ ಮಂಟಪದ ಒಳಭಾಗದಲ್ಲಿದೆ. ಒಳಗೆ ಗರ್ಭಗುಡಿಯಲ್ಲಿರುವ ವಿಗ್ರಹ ಭಿನ್ನವಾಗಿದೆ. ಈ ಕಾರಣವಾಗಿ ಈ ದೇವಸ್ಥಾನದ ಬಾಗಿಲು ಮುಚ್ಚಿರುತ್ತದೆ. ಇನ್ನು ರಂಗನಾಯಕಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ವೀರನಾರಾಯಣ ದೇವಸ್ಥಾನದ ನಂತರ ಸಿಗುವುದು ಈ ದೇವಸ್ಥಾನ. ರಂಗನಾಯಕಿ ಅಮ್ಮನವರನ್ನು ಚನ್ನಕೇಶವ ಸ್ವಾಮಿಯ ಜ್ಯೇಷ್ಠ ಪತ್ನಿ ಎಂದು ಹೇಳುತ್ತಾರೆ. ದೇವಸ್ಥಾನದ ಆವರಣದಲ್ಲಿ ಈಗಾಗಲೇ ತಿಳಿಸಿದ ದೇವಸ್ಥಾನಗಳನ್ನು ಬಿಟ್ಟು ನೋಡಲು ಇನ್ನೂ ಕೆಲವು ಆಕರ್ಷಣೆಗಳಿವೆ. ಯಜ್ಞಯಾಗಾದಿಗಳನ್ನು ಮಾಡಲು ಯಾಗಶಾಲೆ, ಅಡಿಗೆ ಮಾಡಲು ಪಾಕಶಾಲೆ, ಪುಷ್ಕರಣಿ ಇತ್ಯಾದಿಗಳ ವ್ಯವಸ್ಥೆ ಇದೆ. ದೇವಸ್ಥಾನವನ್ನು ಗೋಪುರದ ಮೂಲಕ ಪ್ರವೇಶಿಸಿದರೆ ಆವರಣದ ಎಡಭಾಗದಲ್ಲಿ ಸುಮಾರು 40 ಅಡಿ ಎತ್ತರದ ಒಂದು ಕಂಬ ಕಾಣಿಸುವುದು. ಈ ಕಂಬವನ್ನು ನಕ್ಷತ್ರಾಕಾರದ ಒಂದು ಜಗುಳಿಯ ಮೇಲೆ ನಿರಾಧಾರವಾಗಿ ನಿಲ್ಲಿಸಲಾಗಿದೆ. ಕಂಬವು ಈ ಜಗುಳಿಯ ಮಧ್ಯದಲ್ಲಿದ್ದು ಇದರ ಕೆಳಗಡೆ 4 ಸಂದುಗಳನ್ನು ಮಾಡಲಾಗಿದೆ. ಈ ಸಂದುಗಳ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆ ನೋಡಬಹುದು. ಈ ರೀತಿಯಾಗಿ ಈ ಕಂಬವು ಯಾವ ಆಧಾರವೂ ಇಲ್ಲದೆ ನಿಂತಿದೆ ಎಂದು ಖಚಿತವಾಗುತ್ತದೆ. ಜೊತೆಗೆ ವಾಯುವ್ಯ ದಿಕ್ಕಿನಿಂದ ಒಂದು ತೆಳುವಾದ ಬಟ್ಟೆ ಅಥವಾ ಪೇಪರ್ ಚೂರನ್ನು ತುದಿಯಿಂದ ಮಧ್ಯದವರೆಗೆ ತಳ್ಳಿದರೆ ಸಲೀಸಾಗಿ ಹೋಗುತ್ತದೆ. ಹೀಗಾಗಿ ಇದು 3 ದಿಕ್ಕುಗಳಲ್ಲಿ ನಿಂತಿದೆ ಎಂದು ಸಾಬೀತಾಗುತ್ತದೆ. ಈ ಕಾರಣಗಳಿಂದ ಇದನ್ನು ಗುರುತ್ವ ಕೇಂದ್ರ ಕಂಬ ಎಂದು ಕರೆಯುತ್ತಾರೆ. ಈ ತುದಿಯ ಬೆಳಕನ್ನು ಆ ತುದಿಯಿಂದ ನೋಡಬಹುದು. ದೇವಸ್ಥಾನದ ಇನ್ನೊಂದು ಬಾಗಿಲಿಗೆ ಆನೆ ಬಾಗಿಲು ಎಂದು ಕರೆಯುತ್ತಾರೆ. ಇದು ಸಾಧಾರಣವಾಗಿ ಮುಚ್ಚಿರುತ್ತದೆ. ಮೂಲದ್ವಾರ ಗೋಪುರದ ದ್ವಾರವಾಗಿದ್ದರೂ ದೇವರಿಗೆ ನಡೆಯುವ ಎಲ್ಲ ಉತ್ಸವಗಳು ಈ ದ್ವಾರದ ಮೂಲಕವಾಗಿ ಸಂಚರಿಸುತ್ತದೆ. ಈ ರೀತಿಯಾಗಿ ಇದು ವೈಶಿಷ್ಟ್ಯತೆಯನ್ನು ಪಡೆದಿದೆ. ದೇವಸ್ಥಾನದ ಗೋಪುರ ಮತ್ತು ಆನೆ ಬಾಗಿಲ ನಡುವೆ ಮಂಟಪದ ಸಾಲನ್ನು ಮಾಡಿದ್ದಾರೆ. ಇಲ್ಲಿ ಚಿಕ್ಕ ಗುಡಿಗಳನ್ನು ಮಾಡಲಾಗಿದೆ. ಈ ಗುಡಿಗಳಲ್ಲಿ ರಾಮಾನುಜಾಚಾರ್ಯರು, ಯೋಗ ನರಸಿಂಹರು, ಕಾಳಿಮರ್ದನ ಕೃಷ್ಣ, ಆಂಜನೇಯ ಮುಂತಾದ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇದಲ್ಲದೆ ರಂಗನಾಯಕಿ ಅಮ್ಮನವರ ದೇವಸ್ಥಾನದ ಪಕ್ಕದಲ್ಲೂ ಮಂಟಪದ ಸಾಲು ಇದೆ. ಇಲ್ಲಿ ಅನೇಕ ಶಿಲಾ ವಿಗ್ರಹಗಳನ್ನು ಸಂಗ್ರಹಿಸಿ ಪ್ರೇಕ್ಷಕರಿಗೆ ನೋಡಲು ಅನುಕೂಲ ಮಾಡಿ ಇಟ್ಟಿದ್ದಾರೆ. ಮೂಲತಃ ದೇವಸ್ಥಾನದ ಆವರಣವನ್ನು ಅಗೆದಾಗ

ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಗ್ರಹಗಳನ್ನು ಇಲ್ಲಿ ಇಡಲಾಗಿದೆ. ಈ ಶಿಲೆಗಳಲ್ಲಿ ಸುಮಾರು 4 ಅಡಿ ಎತ್ತರದ ಗಣಪತಿಯ ವಿಗ್ರಹ, ವಿಷ್ಣು ಆಂಜನೇಯರ ವಿಗ್ರಹಗಳು ಮತ್ತು 4 ಕಲ್ಲುಗಳನ್ನು ಕಾಣಬಹುದು. ಮುಖ್ಯವಾಗಿ ಇಲ್ಲಿ ಅನೇಕ ಶಾಸನ ಕಂಬಗಲ್ಲುಗಳನ್ನು ಇಡಲಾಗಿದೆ. ಈ ಶಾಸನಗಳಲ್ಲಿ ದೇವಾಲಯದ ಇತಿಹಾಸ, ದೇವಸ್ಥಾನವನ್ನು ಕಟ್ಟಿದ ಶಿಲ್ಪಿಗಳ ಹೆಸರಿದೆ ಎಂದು ಸ್ಥಳೀಯರಿಂದ ತಿಳಿಯುತ್ತದೆ. ಆನೆ ಬಾಗಿಲಿನ ಪಕ್ಕದಲ್ಲಿರುವುದೇ ಪಾಕಶಾಲೆ. ಇಲ್ಲಿ ಪ್ರತಿ ದಿವಸವೂ ದೇವರ ನೈವೇದ್ಯಕ್ಕಾಗಿ ಪ್ರಸಾದವನ್ನು ಮಾಡುತ್ತಾರೆ. ಇದರ ಪಕ್ಕದಲ್ಲೇ ಯಾಗಶಾಲೆ ಉಂಟು. ರಥೋತ್ಸವ ಅಥವಾ ಉತ್ಸವದ ಸಮಯದಲ್ಲಿ ಇಲ್ಲಿ ಶಾಸ್ತ್ರೀಯವಾಗಿ ನಡೆಯಬೇಕಾದ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೆ. ಯಾಗಶಾಲೆಯ ಪಕ್ಕದಲ್ಲಿ ರಾಮದೇವರ ದೇವಸ್ಥಾನವಿದೆ. ಗರ್ಭಗುಡಿಯಲ್ಲಿ ರಾಮ, ಸೀತೆ, ಲಕ್ಷ್ಮಣ ಮತ್ತು ಮಾರುತಿಯರ ವಿಗ್ರಹಗಳಿದೆ. ಸಾಮಾನ್ಯವಾಗಿ ರಾಮನ ಎಡಭಾಗದಲ್ಲಿರುವ ಸೀತೆ ಇಲ್ಲಿ ಬಲಭಾಗದಲ್ಲಿರುವುದನ್ನು ಕಾಣಬಹುದು. ರಾಮದೇವರ ದೇವಸ್ಥಾನದ ಪಕ್ಕದಲ್ಲಿ ವಾಹನ ಮಂಟಪವಿದೆ. ಉತ್ಸವಗಳಿಗೆ ಬೇಕಾಗುವ ವಾಹನ ಪ್ರತಿಮೆಗಳನ್ನು ಇಲ್ಲಿ ಇಡಲಾಗಿದೆ. ಸುಮಾರು 7 ಅಡಿ ಎತ್ತರದ ಹಿತ್ತಾಳೆಯಿಂದ ನಿರ್ಮಿಸಲಾಗಿರುವ ಗರುಡ, ಹಂಸ, ಆನೆ, ಆಂಜನೇಯ, ಕುದುರೆ, ನವಿಲು ಮುಂತಾದ ವಿಗ್ರಹಗಳನ್ನು ಇಲ್ಲಿ ಇಟ್ಟಿರುತ್ತಾರೆ. ಉತ್ಸವದ ಸಮಯದಲ್ಲಿ ದೇವರ ಉತ್ಸವ ಮೂರ್ತಿಗೆ ಚಿನ್ನದ ಆಭರಣಗಳಿಂದ ಅಲಂಕಾರ ಮಾಡಿ ಈ ವಾಹನಗಳ ಮೇಲೆ ಕೂರಿಸಿ ಊರಿನಲ್ಲಿ ಉತ್ಸವ ಮಾಡುತ್ತಾರೆ. ಗೋಪುರದ ಬಲಭಾಗದಲ್ಲಿರುವ ಪುಷ್ಕರಣಿ ಅಥವಾ ಕಲ್ಯಾಣಿಗೆ ಗಜಗುಂಡ ಎಂದು ಹೆಸರು. ಇದನ್ನು ವಾಸುದೇವ ತೀರ್ಥ ಎಂದು ಕರೆಯುತ್ತಾರೆ. ಈ ಕಲ್ಯಾಣಿಯಲ್ಲಿ ಅನೇಕ ರೀತಿಯ ಮೀನುಗಳನ್ನು ಬಿಟ್ಟಿರುತ್ತಾರೆ. ಕೇಳುಗರೆ, ಇದುವರೆಗೂ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಬೇಲೂರಿನ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

0: சம்பத்மதி.
1: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ, ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: சம்பத்மதி.
1: ఈ నెల ఈ జలా

ಆತ್ಮೀಯ ನಮ್ಮಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಅಲೆಬೀಡು, ಇದರ ಇತಿಹಾಸ ಹಾಗೂ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಲೆಬೀಡು ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವ ಸ್ಥಳ. ಶಿಲ್ಪಕಲೆಗೆ ಹೆಸರಾಗಿರುವ ಈ ಸ್ಥಳವು ಹಾಸನ ಜಿಲ್ಲೆಯಲ್ಲಿದೆ. ಅಲೆಬೀಡು ಈ ಊರು ಒಂದೊಮ್ಮೆ ಹೊಯ್ಸಳ ವಂಶದ ರಾಜಧಾನಿಯಾಗಿತ್ತು. ಹೊಯ್ಸಳರು 10ನೇ ಶತಮಾನದ ಆರಂಭದಿಂದ 13ನೇ ಶತಮಾನದ ಅಂತ್ಯದವರೆಗೂ ಈಗಿನ ಕರ್ನಾಟಕವು ಸೇರಿದಂತೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ಆಳಿದ್ದರು. ಮೂಲತಃ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿದ್ದುಕೊಂಡೇ ಅಧಿಕಾರವನ್ನು ನಡೆಸಿದವರು. 12ನೇ ಶತಮಾನದ ಆರಂಭದಲ್ಲಿ ರಾಜ ವಿಷ್ಣುವರ್ಧನ ಮತ್ತು ವೀರಬಲ್ಲಾಳನ ಕಾಲದಲ್ಲಿ ಚಾಲುಕ್ಯರು ಅವನತಿಯನ್ನು ಕಂಡಾಗ ಇವರು ಹೆಚ್ಚು ಸ್ವತಂತ್ರವಾಗಿ ಆಡಳಿತವನ್ನು ನಡೆಸುತ್ತಾರೆ. ಹೊಯ್ಸಳರ ಮೂಲ ಊರು ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಅಂಗಡಿ ಎಂಬ ಪುಟ್ಟ ಗ್ರಾಮ. ಆಗಿಂದಾಗೆ ಉಂಟಾಗುತ್ತಿದ್ದ ನೆರೆಯ ಶತ್ರುಗಳ ಕಿರುಕುಳದ ನಡುವೆಯೂ ಇವರು ತಮ್ಮ ರಾಜಕೀಯ ಕಾರ್ಯಕ್ಷೇತ್ರವನ್ನು ಇಂದಿನ ಹಾಸನ ಜಿಲ್ಲೆಯ ಮಧ್ಯಭಾಗದಲ್ಲೇ ಸ್ಥಿರಗೊಳಿಸಿಕೊಂಡು ರಾಜ್ಯಭಾರ ನಡೆಸುತ್ತಾರೆ. ಇಂದಿನ ಅಲೆಬೀಡು ಹೊಯ್ಸಳರ ಬಹುಕಾಲದ ರಾಜಧಾನಿಯಾಗಿ ಮೆರೆದಿದ್ದ ಊರು. ಹೊಯ್ಸಳರಿಗಿಂತ ಮುಂಚಿನಿಂದಲೂ ಅಸ್ತಿತ್ವದಲ್ಲಿ ಇದ್ದ ಊರಾದ್ದರಿಂದ ಜನಪದವಾಗಿ ಅಲೆಯಬೀಡು, ಅಲೆಬೀಡು ಎಂಬ ರೂಪಾಂತರಗಳನ್ನು ಕಂಡಿದೆ. ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಸುಮಾರು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ದೊರೆ ದೋರಾ ಎಂಬುವವನು ಈ ಊರಿನಲ್ಲಿ ದೊಡ್ಡ ಕೆರೆಯೊಂದನ್ನು ಕಟ್ಟಿಸಿದನೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಈ ಕೆರೆಯು 1200 ಎಕರೆಗೂ ಮೀರಿ ವ್ಯಾಪ್ತಿಯನ್ನು ಹೊಂದಿದ್ದು, ಈಗಲೂ ಕೆರೆಯು ನೀರಿನಿಂದ ತುಂಬಿಕೊಂಡಾಗ ಸಮುದ್ರದಂತೆ ತೋರುತ್ತದೆ. ಈ ಕಾರಣದಿಂದಾಗಿಯೇ ಈ ಕೆರೆಯನ್ನು ದೋರ ಸಮುದ್ರ ಎಂದು ಉಲ್ಲೇಖಿಸಲಾಗಿದೆ ಎಂದು ತಿಳಿದು ಬರುತ್ತದೆ. ಅಂದಿನ ಕಾಲಕ್ಕೆ ದೋರ ಸಮುದ್ರ ಎನ್ನುವ ಹೆಸರೇ ಊರಿಗೂ ಇತ್ತೆಂದು ಹೊಯ್ಸಳರ ಕಾಲದ ಅನೇಕ ಶಾಸನಗಳಿಂದ ತಿಳಿದು ಬರುತ್ತದೆ. 18ನೇ ಶತಮಾನದ ಆಸುಪಾಸಿನಲ್ಲಿ ದ್ವಾರಾವತಿ, ದ್ವಾರ ಸಮುದ್ರ ಎನ್ನುವ ಹೆಸರಿನ ಬಳಕೆಯೂ ಇತ್ತೆಂದು ಜನಪದದಿಂದ ತಿಳಿದು ಬರುತ್ತದೆ. ದೋರ ಸಮುದ್ರ ಕೆರೆಯ ಅಂದಿನ ಕಾಲಕ್ಕೆ ಇಡೀ ರಾಜಧಾನಿಯ ಮತ್ತು ಸುತ್ತಲಿನ ಪ್ರದೇಶಗಳ ಮುಖ್ಯ ನೀರಾವರಿ ಸೌಲಭ್ಯವಾಗಿತ್ತು. ಇಂದಿನ ಬೇಲೂರು ಪಟ್ಟಣದ ಮೂಲಕ ಹರಿಯುವ ಯುಗಚಿ ನದಿ ಅಥವಾ ಸೋಮಾವತಿ ಎನ್ನುವ ನದಿಯು ಈ ಕೆರೆಗೆ ನೀರು ನೀಸುವ ಮುಖ್ಯ ಮೂಲವಾಗಿತ್ತು. 12ನೇ ಶತಮಾನದಲ್ಲೇ ನದಿಯ ಪಾತ್ರದಿಂದ ದೊಡ್ಡ ಕಾಲುವೆಗಳನ್ನು ನಿರ್ಮಿಸಿರುವ ಕುರುಹುಗಳನ್ನು ಇಂದು ಕಾಣಬಹುದು. ಕೆಲವು ಕಾಲುವೆಗಳು ಇಂದಿಗೂ ದೊಡ್ಡ ಕೆರೆಗೆ ನೀರುಣಿಸುತ್ತಿವೆ. ರಾಜ ವಿಷ್ಣುವರ್ಧನನ ಕಾಲವನ್ನು ಹೊರತುಪಡಿಸಿ ಮಿಕ್ಕ 8 ರಾಜರ ಕಾಲದಲ್ಲೂ ಇಂದಿನ ಅಲೆಬೀಡು ಪಟ್ಟಣವೇ ರಾಜಧಾನಿಯಾಗಿತ್ತೆಂದು ಸಂಶೋಧನೆಗಳಿಂದ ತಿಳಿದು ಬಂದಿರುತ್ತದೆ. ಹೊಯ್ಸಳರಲ್ಲಿ ವೀರಬಲ್ಲಾಳ, ವಿಷ್ಣುವರ್ಧನ ಮತ್ತು ನರಸಿಂಹ ಬಲ್ಲಾಳರು ಮಾತ್ರ ಹೆಚ್ಚು ಸಾಮರ್ಥ್ಯವುಳ್ಳವರಾಗಿದ್ದರೆಂದು ಇತಿಹಾಸವು ಹೇಳುತ್ತದೆ. ಅಂದಿನ ಈ ನಗರದಲ್ಲಿ ಸುಮಾರು 1 ಲಕ್ಷ ಮಂದಿ ವಾಸಿಸುತ್ತಿದ್ದು, ನಗರದ ರಕ್ಷಣೆಗಾಗಿ ಹೊರವಲಯದಲ್ಲಿ ಸುತ್ತಲೂ ದೊಡ್ಡ ಕಲ್ಲುಗಳಿಂದ 2 ಸುತ್ತಿನ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಕೋಟೆಯ ಕುರುಹುಗಳನ್ನು ಇಂದು ಕಾಣಬಹುದು. ಊರಿನ ಪ್ರವೇಶಕ್ಕೆ ಒಟ್ಟು 5 ಹೆಬ್ಬಾಗಿಲುಗಳಿದ್ದು ಕೋಟೆಯ ರಚನೆಯಲ್ಲಿ ಕಂಡುಬರುತ್ತವೆ. ಇನ್ನು ನಾಗರಿಕತೆಯನ್ನು ನೋಡುವುದಾದರೆ, ಅಲೆಬಿಡಿನ ಐತಿಹಾಸಿಕ ನಾಗರಿಕತೆಯು ಹಿಂದೆಗಿಂತಲೂ ಉತ್ತಮವಾಗಿಯೇ ಇದ್ದುದು ಶಾಸನಗಳಿಂದ ತಿಳಿದು ಬರುತ್ತದೆ. ಅಂದು ಹೆಚ್ಚಿನವರು ಕೃಷಿಕರಾಗಿದ್ದು ವಸ್ತು ವಿನಿಮಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿರುತ್ತಾರೆ. ಹೊಯ್ಸಳರ ರಾಜಕೀಯ ಮತ್ತು ಆರ್ಥಿಕ ಕೇಂದ್ರ ಸ್ಥಾನವಾಗಿದ್ದ ಈ ಊರು ಇಂದಿನ ಯಾವ ರಾಜಧಾನಿಗೂ ಕಡಿಮೆ ಇರಲಿಲ್ಲವೆಂದು ಅಂದುಕೊಳ್ಳಬಹುದು. ಊರಿನ ರಾಜಬೀದಿಗಳಲ್ಲಿ ನ್ಯಾಯವಾದಿಗಳು, ಆರ್ಥಿಕ ಪರಿಣಿತರು, ದೊಡ್ಡ ವ್ಯಾಪಾರಸ್ಥರು, ವಿದ್ವಾಂಸರು ಮತ್ತು ಧಾರ್ಮಿಕ ಮುಖಂಡರು ವಾಸಿಸುತ್ತಿದ್ದರೆಂದು ಶಾಸನಗಳು ಹೇಳುತ್ತವೆ. ಕಲಾವಿದರು, ಸೇವಕರು ಮತ್ತು ಇತರೆ ಎಲ್ಲ ವರ್ಗದ ಜನರಿಗೂ ಉತ್ತಮ ಸೌಲಭ್ಯಗಳುಳ್ಳ ಕೇರಿಗಳು, ಮರ್ಯಾದೆಗಳು ದೊರೆಯುತ್ತಿದ್ದವು. ವಿಶೇಷವಾಗಿ ಕಲಾವಿದರಿಗೆಂದೇ
ಪ್ರತ್ಯೇಕವಾದ ವಿಹಾರ ಧಾಮಗಳು ಮತ್ತು ವಿದ್ಯಾಲಯಗಳು ಇದ್ದುವೆಂದು ಇಲ್ಲಿನ ಪ್ರಾಚೀನ ಕುರುಹುಗಳಿಂದ ತಿಳಿದು ಬರುತ್ತದೆ. ಎಲ್ಲರೂ ತಮ್ಮ ವೃತ್ತಿಯ ಜೊತೆಗೆ ಬಹುವಾಗಿ ಕೃಷಿಯನ್ನೇ ನಂಬಿಕೊಂಡಿದ್ದರು. ಆದರೆ ಇಂದು ಆ ವೈಭವದ ದಿನಗಳ ಕುರುಹುಗಳು ಅತ್ಯಲ್ಪ ಇನ್ನುವಷ್ಟು ಉಳಿದಿದೆ. ಪದೇ ಪದೇ ಪರಕೀಯರ ಆಕ್ರಮಣಕ್ಕೆ ತುತ್ತಾಗಿದ್ದು ಅಲ್ಲದೆ ಬಹು ವರ್ಷಗಳ ಕಾಲಗರ್ಭದಲ್ಲಿ ಕಳೆದು ಹೋಗಿದ್ದು ಸಹ ಅಲೆಬೀಡಿನ ನಾಗರಿಕತೆಯ ಕುರುಹುಗಳು ಕಡಿಮೆಯಾಗಲು ಕಾರಣ ಎನ್ನಬಹುದು. ಇನ್ನು ಈ ಕಾಲದ ವಾಣಿಜ್ಯ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳರ ಕಾಲದಲ್ಲಿ ಈ ಪ್ರಾಂತ್ಯವು ದಟ್ಟವಾದ ಮಲೆನಾಡಾಗಿದ್ದು ಕಾಡಿನ ಉತ್ಪನ್ನಗಳು ಹೆಚ್ಚಾಗಿ ಬಳಕೆಯಲ್ಲಿತ್ತು. ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು ಮತ್ತು ಉರುಳಿ, ರಾಗಿ ಮುಂತಾದ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಕೃಷಿ ಉತ್ಪನ್ನಗಳನ್ನು ಸ್ಥಳೀಯವಾಗಿಯೇ ವಿನಿಮಯ ಮಾಡಿಕೊಳ್ಳುತ್ತಿದ್ದರಿಂದ ಹಣಕ್ಕೆ ಹೆಚ್ಚಿನ ಆದ್ಯತೆ ದೊರೆಯುತ್ತಿರಲಿಲ್ಲ. ಬಂಗಾರ ಮುಂತಾದ ಬೆಳೆ ಬಾಳುವ ವಸ್ತುಗಳ ಬಳಕೆಯು ಕಡಿಮೆ ಇದ್ದಿತ್ತೆಂದು ಹೇಳಬಹುದು. ಆದರೆ ಒಡವೆಗಳ ರಚನಾ ಚಾತುರ್ಯ ಮತ್ತು ತಾಂತ್ರಿಕತೆಯು ಉನ್ನತ ಮಟ್ಟದಾಗಿತ್ತೆಂಬುದು ಹೊಯ್ಸಳರ ಶಿಲ್ಪಕಲೆಯಿಂದಲೇ ತಿಳಿದು ಬರುತ್ತದೆ. ಹೊಯ್ಸಳರ ಕಾಲದ ನಾಣ್ಯಗಳು ಹೆಚ್ಚು ದೊರೆತಿಲ್ಲವಾದರೂ ಸಿಕ್ಕಿರುವ ಕೆಲವಷ್ಟನ್ನು ಇಲ್ಲಿಯ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಇಂದು ಈ ಪ್ರಾಂತ್ಯವು ಅರೆಮಲೆನಾಡು ಪ್ರದೇಶಕ್ಕೆ ಸೇರಿದ್ದು ಎಲ್ಲ ಬಗೆಯ ತರಕಾರಿಗಳನ್ನು ಹೆಚ್ಚು ಬೆಳೆಯುತ್ತಾರೆ. ಸೂರ್ಯಕಾಂತಿ, ರಾಗಿ, ಹತ್ತಿ, ಮುಸುಕಿನ ಜೋಳ, ತೆಂಗು, ಬಾಳೆ ಇಲ್ಲಿಯ ಪ್ರಮುಖ ಉತ್ಪನ್ನಗಳಾಗಿದ್ದು ಅವರೆಕಾಯಿ, ಆಲೂಗಡ್ಡೆ ಮತ್ತು ಸೌತೆಕಾಯಿ ಋತುಮಾನದ ವಿಶೇಷ ಬೆಳೆಯಾಗಿದೆ. ಇನ್ನು ಇಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳೇಶ್ವರ ದೇವಸ್ಥಾನ. ಹೊಯ್ಸಳರ ವಂಶ ಸುಮಾರು ಕ್ರಿಸ್ತಶಕ 1346ರವರೆಗೆ ದಕ್ಷಿಣ ಭಾರತದ ಕೆಳಭಾಗಗಳನ್ನು ಆಳಿದ ರಾಜವಂಶ. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರ ಅಂದರೆ ಇಂದಿನ ಅಲೆಬೀಡು. ಇದು ಹಾಸನ ಜಿಲ್ಲೆಯಲ್ಲಿದೆ. ಜಾನಪದ ನಂಬಿಕೆಯಂತೆ ಹೊಯ್ಸಳ ಎಂಬ ಹೆಸರು ಈ ವಂಶದ ಸಂಸ್ಥಾಪಕ ಸಳನಿಂದ ಉತ್ಪತ್ತಿಯಾದದ್ದು. ಚಾರಿತ್ರಿಕವಾಗಿ ಈ ಸಂಸ್ಥಾಪಕನ ಹೆಸರು ನೃಪಕಾಮ ಎಂದು ಊಹಿಸಲಾಗಿದೆ. ಇನ್ನು ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅಲೆಬೀಡು ಶಿಲ್ಪಕಲೆಯ ನೆಲವೀಡು. ಅಲೆಯಬೀಡಿನ ಮೊದಲ ಹೆಸರು ದೋರ ಸಮುದ್ರ. ಕ್ರಿಸ್ತಶಕ 950ಕ್ಕೆ ಮೊದಲೇ ರಾಷ್ಟ್ರಕೂಟರ ದೊರೆಯ ಬಾವ ದೋರ ಎಂಬಾತ ಇಲ್ಲಿ ಕೆರೆಯನ್ನು ನಿರ್ಮಿಸಿ ರಾಜ್ಯಭಾರ ಮಾಡಿದ್ದರಿಂದ ಇದಕ್ಕೆ ದೋರ ಸಮುದ್ರ ಎಂದು ಹೆಸರು ಬಂದಿತು ಎನ್ನುತ್ತಾರೆ. ಹೆಸರು ಹಳೆಯ ಬೀಡಾದರೂ ಇಲ್ಲಿನ ಶಿಲ್ಪಕಲೆಗಳು ನವನವೀನ, ನಿತ್ಯ ನೂತನ. ಹಳೆಯ ಬೀಡಿನಲ್ಲಿ ಹಲವಾರು ಅತ್ಯಂತ ಸುಂದರ ದೇಗುಲಗಳಿವೆಯಾದರೂ ಅಲ್ಲಾವುದ್ದೀನನ ದಂಡನಾಯಕ, ಮಲ್ಲಿಕಾಪರ್ ಸೇರಿದಂತೆ ಹಲವು ಮುಸಲ್ಮಾನ ದೊರೆ

ದಾಳಿಯ ಬಳಿಕ ಇವತ್ತು ಸುಸ್ಥಿತಿಯಲ್ಲಿ ಉಳಿದಿರುವುದು ಹೊಯ್ಸಳೇಶ್ವರ ದೇವಾಲಯ ಮಾತ್ರ. ಇನ್ನು ನಿರ್ಮಾಣದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದು ಶಿವನ ಆಲಯ. ಇಲ್ಲಿಗೆ ಸಮೀಪದ ಘಟ್ಟದ ಹಳ್ಳಿಯಲ್ಲಿ ದೊರೆತಿರುವ ಶಾಸನವನ್ನು ಆಧರಿಸಿ ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನನ ದಂಡನಾಯಕ ಕೇತಮಲ್ಲ 1121 ಕಟ್ಟಿಸಲು ಆರಂಭಿಸಿದ ಎಂದು ಹೇಳಲಾಗುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸು ಬಿಟ್ಟಿಗ ಅಥವಾ ಬಲ್ಲಾಲ ಬಿಟ್ಟಿದೇವ. ಈತನ ನಂತರದ ಹೆಸರು ವಿಷ್ಣುವರ್ಧನ. ವಿಷ್ಣುವರ್ಧನನ ಆಡಳಿತದ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಇಂದಿನ ಕರ್ನಾಟಕದ ರಾಜ್ಯದ ಬಲಿಷ್ಠ ಸಾಮ್ರಾಜ್ಯವಾದದ್ದಲ್ಲದೆ ಪಕ್ಕದ ರಾಜ್ಯಗಳಲ್ಲಿಯೂ ವಿಸ್ತರಿಸಿತ್ತು. ವಿಷ್ಣುವರ್ಧನನ ಕಾಲದಲ್ಲಿ ಕಲೆ ಮತ್ತು ಶಿಲ್ಪಕಲೆಗೆ ಬಹಳ ಪ್ರೋತ್ಸಾಹ ನೀಡಲಾಯಿತು. ಈತನ ರಾಣಿ ಶಾಂತಲೆ ಪ್ರಸಿದ್ಧ ಭರತನಾಟ್ಯ ನರ್ತಕಿ ಮತ್ತು ಶಿಲ್ಪಕಲೆಯಲ್ಲಿ ಆಸಕ್ತಿ ಇದ್ದವಳೆಂದು ಹೆಸರಾಗಿದ್ದಾಳೆ. ಈ ಕಾಲದಲ್ಲಿಯೇ ಹೊಯ್ಸಳ ಶಿಲ್ಪಕಲೆಯು ಅತ್ಯುನ್ನತ ಉದಾಹರಣೆಗಳು ಮೂಡಿಬಂದವು. ಅಲೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣ ಕಾರ್ಯವು ಸುಲಲಿತವಾಗಿ ಸಾಗಿದ್ದು ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಈತನ ಮಗನಾದ ನರಸಿಂಹ ಬಲ್ಲಾಲನ ಆಸಕ್ತಿಯಿಂದಾಗಿ ಮಹೋನ್ನತ ಕಲೆಯ ನೆಲವೀಡೊಂದು ರೂಪುಗೊಂಡಿತು. ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟಲು 40 ವರ್ಷಗಳು ಮತ್ತು ದೇವಾಲಯದ ಶಿಲ್ಪಕಲಾ ಕೆತ್ತನೆಯ ಕುಸುರಿ ಕೆಲಸವನ್ನು ಮುಗಿಸಲು 120 ವರ್ಷಗಳು ಅಂದರೆ 4 ತಲೆಮಾರುಗಳು ಬೇಕಾದವು. ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಆರಂಭವಾಗುವ ದೇವಾಲಯದ ನಿರ್ಮಾಣ ಕಾರ್ಯವು ಹೊಯ್ಸಳರ ಕಡೆಯ ಅರಸ ವಿಶ್ವನಾಥ ಬಲ್ಲಾಲನ ಕಾಲದವರೆವಿಗೂ ಮುಂದುವರೆದಿತ್ತೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಈ ದೇವಾಲಯದ ನಿರ್ಮಾಣಕ್ಕೆ ಬಲಪದ ಕಲ್ಲು ಬಳಕೆಯಾಗಿದೆ. ಇದನ್ನು ಸೋಫಾ ಸ್ಟೋನ್ ಅಥವಾ ಸ್ಟಿಯೋಟೈಟ್ ಎಂದು ಕರೆಯಲಾಗುತ್ತದೆ. ಈ ಕಲ್ಲು ಬಹುವಾಗಿ ದೊರೆಯುವುದು ಭೂಮಿಯ ಒಳಭಾಗದ ಮೇಲ್ಪದರದಲ್ಲಿ. ಇದು ಪುಡಿ ಮತ್ತು ಉಂಡೆಯಂತಹ ರಚನೆಯನ್ನು ಹೊಂದಿರುತ್ತದೆ. ಹೊರತೆಗೆದು ವಾತಾವರಣಕ್ಕೆ ಹೊಂದಿಕೊಳ್ಳಲು ಬಿಟ್ಟಾಗ ಕ್ರಮೇಣ ಗಟ್ಟಿಯಾಗುತ್ತದೆ. ಕಲ್ಲಿನ ಈ ವಿಶೇಷ ಗುಣದಿಂದಲೇ ಹೊಯ್ಸಳರ ದೇವಾಲಯಗಳಲ್ಲಿ ಸೂಕ್ಷ್ಮ ಕುಸುರಿ ಕೆತ್ತನೆಗಳನ್ನು ಕಾಣಲು ಸಾಧ್ಯವಾಗಿದೆ. ಹೊಯ್ಸಳ ರಾಜವಂಶದ ಬಗೆಗೆ ಜನರಲ್ಲಿದ್ದ ಗೌರವ ಭಾವನೆಗಳೇ ಈ ದೇವಾಲಯದ ನಿರ್ಮಾಣಕ್ಕೆ ಕಾರಣ ಎನ್ನಲಾಗಿದೆ. ಹೊಯ್ಸಳ ವಂಶದ ಹೆಸರು ಅಜರಾಮರವಾಗಿ ಉಳಿಯಬೇಕೆಂಬ ಕಾರಣದಿಂದ ದೊಡ್ಡ ದೇವಾಲಯವನ್ನು ನಿರ್ಮಿಸಿ ಮೂಲ ಶಿವನ ಮೂರ್ತಿಗೆ ಹೊಯ್ಸಳ ವಂಶದ ಹೆಸರನ್ನೇ ಇಡಲಾಗಿದೆ. ಇನ್ನು ಇದರ ಶೈಲಿಯನ್ನು ನೋಡುವುದಾದರೆ ಹೊಯ್ಸಳ ಶಿಲ್ಪಕಲೆ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿಗಳೆರಡರ ಗುಣಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಶೈಲಿಯನ್ನು ವೇಸರ ಅಥವಾ ಹೊಯ್ಸಳ ಶೈಲಿ ಎಂದು ಕರೆಯಲಾಗುತ್ತದೆ. ಹೊಯ್ಸಳರ ಎಲ್ಲ ದೇವಾಲಯಗಳು ನಕ್ಷತ್ರಾಕಾರದ ಜಗತಿಯನ್ನು ಒಳಗೊಂಡಿರುತ್ತದೆ. ದೇವಾಲಯದ ಪೂರ್ವ ಭಾಗದಲ್ಲಿ ಉತ್ತಮ ಗಾಳಿ ಬೆಳಕು ದೊರೆಯಲು ಬೆಳಕಿಂಡಿಗಳು ಮತ್ತು ಅಲ್ಲಲ್ಲಿ ಕಂಬಗಳನ್ನು ಜೋಡಿಸಿ ಕಿಟಕಿಗಳನ್ನು ಮಾಡಿರುತ್ತಾರೆ. ಪಶ್ಚಿಮ ಭಾಗವು ಪೂರ್ಣವಾಗಿ ಕಲಾಕೃತಿಗಳಿಂದ ತುಂಬಿರುತ್ತದೆ. ಪ್ರದಕ್ಷಿಣೆಯ ಪಥದಲ್ಲಿ ದೇವಾಲಯವನ್ನು ನೋಡಿಕೊಂಡು ಹೊರಟಾಗ ಅರಿವನ ಭಂಡಾರವೇ ದೊರೆಯುವುದರಲ್ಲಿ ಸಂಶಯವಿಲ್ಲ. ಇವರ ದೇವಾಲಯಗಳು ಮುಖ್ಯವಾಗಿ 4 ಭಾಗಗಳನ್ನು ಒಳಗೊಂಡಿರುತ್ತದೆ. ಮೂಲ ದೇವರ ಮೂರ್ತಿ ಇರುವ ಜಾಗವು ಗರ್ಭಗೃಹ, ನಂತರದ ಸ್ಥಳ ಶುಕನಾಸಿ ಅಥವಾ ಅಂತರಾಳ, ಮೂರನೆಯದು ನವರಂಗ ಅಥವಾ ಸಭಾಮಂಟಪ ಮತ್ತು 4ನೆಯದು ವಾಹನ ಮಂಟಪ. ಗರ್ಭಗುಡಿಯಲ್ಲಿ ಸಂಬಂಧಿಸಿದ ದೇವರ ಮೂಲ ವಿಗ್ರಹವಿರುತ್ತದೆ. ಅಂತರಾಳ ಅಥವಾ ಶುಕನಾಸಿಯು ವಿಶೇಷ ಪ್ರಾರ್ಥನೆಗೆ ರಾಜರಿಗೆ ದೇವಾಲಯಕ್ಕೆ ಸಂಬಂಧಪಟ್ಟ ಧಾರ್ಮಿಕಾಧಿಕಾರಿಗಳು ಪ್ರಾರ್ಥನೆ ಸಲ್ಲಿಸಲು ಮತ್ತು ಉತ್ಸವ ದೇವರುಗಳನ್ನು ಇಟ್ಟು ಪೂಜಿಸುವ ಸ್ಥಳವಾಗಿರುತ್ತದೆ. ಸಭಾಮಂಟಪ ಅಥವಾ ನವರಂಗವು ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿರುತ್ತದೆ. ನವರಂಗ ಮಂಟಪವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲು ವಿಶೇಷ ಸಭೆಗಳನ್ನು ನಡೆಸುವುದಕ್ಕಾಗಿ ರಚನೆಯಾಗಿರುತ್ತದೆ. ವಾಹನ ಮಂಟಪದಲ್ಲಿ ಸಂಬಂಧಿಸಿದ ದೇವರ ವಾಹನವನ್ನು ಕೆತ್ತಿರಿಸಲಾಗಿರುತ್ತದೆ. ಇನ್ನು ಈ ದೇವಾಲಯದ ಹೊರನೋಟವನ್ನು ತಿಳಿದುಕೊಳ್ಳುವುದಾದರೆ ಬೇಳೂರು ಒಳನೋಡು, ಅಲೆಬೀಡನ್ನು ಹೊರನೋಡು ಎಂಬ ನಾನ್ನುಡಿಯಂತೆ ಅಲೆಬೀಡಿನ ದೇವಾಲಯವು ಹೊರನೋಟಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿದೆ.
ದೇವಾಲಯದ ಪ್ರದಕ್ಷಿಣಾ ಪಥದಲ್ಲಿ 15,000 ಹೆಚ್ಚಿನ ಶಿಲ್ಪಗಳನ್ನು ಕಾಣಬಹುದು. ಒಂದೊಂದರಲ್ಲೂ ಸೂಕ್ಷ್ಮ ಕುಸುರಿ ಕೆಲಸದ ಜೊತೆಗೆ ಪೌರಾಣಿಕ, ಸಾಮಾಜಿಕ ಮತ್ತು ಅಂದಿನ ನಾಗರಿಕತೆಯನ್ನು ಹೇಳುವ ಅನೇಕ ಕಲಾಕೃತಿಗಳನ್ನು ನೋಡಬಹುದು. ಒಳಭಾಗದಲ್ಲಿ ಇನ್ನೂ ಹೆಚ್ಚಿನ ಕುಸುರಿ ಕೆಲಸವಿರುವ ವಿಗ್ರಹಗಳಿದ್ದು ಹೊರಭಾಗಕ್ಕೆ ಹೋಲಿಸಿದರೆ ಕಡಿಮೆ ಸಂಖ್ಯೆಯಲ್ಲಿವೆ. ದೇವಾಲಯಕ್ಕೆ 4 ಮುಖ್ಯ ಹೆಬ್ಬಾಗಿಲುಗಳಿದ್ದು ಎಲ್ಲಾ ಬಾಗಿಲುಗಳಲ್ಲೂ ಮಕರ ತೋರಣವನ್ನು ಕೆತ್ತಲಾಗಿದೆ. 4 ಬಾಗಿಲುಗಳಲ್ಲೂ ಸುಂದರ ಕೆತ್ತನೆಯುಳ್ಳ ದ್ವಾರಪಾಲಕರನ್ನು ನಿಲ್ಲಿಸಲಾಗಿದೆ. ಇದಲ್ಲದೆ ಗಜಾಸುರ ಮರ್ದನ, ಗೋವರ್ಧನ, ಗಿರಿಧಾರಿ, ಗಜೇಂದ್ರ ಮೋಕ್ಷ, ರಾಮಾಯಣ, ಮಹಾಭಾರತ ಮುಂತಾದ ಅನೇಕ ಪುರಾಣ ಕಥೆಗಳು, ಇತಿಹಾಸದ ತುಣುಕುಗಳು ಕಂಡುಬರುತ್ತದೆ. ಹೊಯ್ಸಳರ ಕಾಲದಲ್ಲಿ ದೇವಾಲಯದ ದಕ್ಷಿಣದ ಬಾಗಿಲು ರಾಜದ್ವಾರವಾಗಿತ್ತು. ಅರಮನೆಯ ಅವಶೇಷಗಳು ದಕ್ಷಿಣ ದಿಕ್ಕಿಗೆ ಇರುವುದರಿಂದ ದಕ್ಷಿಣದ ಬಾಗಿಲನ್ನು ಪ್ರವೇಶಕ್ಕೆ ಇಟ್ಟುಕೊಂಡಿದ್ದರೆಂದು ಊಹಿಸಬಹುದು. ರಾಜದ್ವಾರದ ಮುಂಭಾಗದಲ್ಲಿ ದೊಡ್ಡ ಗಣಪತಿಯ ವಿಗ್ರಹ ಮತ್ತು ಹೊಯ್ಸಳ ಲಾಂಛನವನ್ನು ಕೆಳದಿರಿಸಲಾಗಿದೆ. ದೇವಾಲಯದ ಪ್ರಾಕಾರವು ವಿಶಾಲವಾಗಿದ್ದು ಎತ್ತರದ ಜಗತಿಯನ್ನು ಹೊಂದಿದೆ. ಹೊರಭಿತ್ತಿಯಲ್ಲಿ 11 ಸಾಲುಗಳಿದ್ದು ಕೆಳಗಿನಿಂದ ಮೊದಲ 4-5 ಸಾಲುಗಳು ಆನೆ, ಕುದುರೆ, ಸಿಂಹ, ಹಂಸ ಮತ್ತು ಬಲ್ಲಿಯ ಕೆತ್ತನೆಯನ್ನು ಹೊಂದಿದೆ. ನಂತರ ಪುರಾಣ ಇತಿಹಾಸಗಳನ್ನು ಹೇಳುವ ಶಿಲ್ಪಗಳ ದೇವಾಲಯಕ್ಕೆ ಅಂದವನ್ನು ಹೆಚ್ಚಿಸುವ ಶಿಖರವು ಅನೇಕ ವರ್ಷಗಳ ಹಿಂದೆಯೇ ಕುಸಿದು ಬಿದ್ದು ಹೋಗಿದ್ದು ಈಗ ಶಿಖರದ ಕುರುಹುಗಳಷ್ಟೇ ಉಳಿದಿದೆ. ದೇವಾಲಯದ ಶಿಲ್ಪಕಲೆಯ ಸೊಬಗನ್ನು ಕಣ್ಣಾರೆ ಕಂಡು ಸವಿಸುವುದೇ ಅತ್ಯುತ್ತಮವಾದುದು. ಇನ್ನು ಒಳನೋಟದ ಬಗ್ಗೆ ತಿಳಿದುಕೊಳ್ಳುವುದಾದರೆ ದೇವಾಲಯಕ್ಕೆ 4 ಬಾಗಿಲುಗಳಿದ್ದು ಪೂರ್ವಕ್ಕೆ 2 ಮತ್ತು ಉತ್ತರ ದಕ್ಷಿಣವಾಗಿ ಒಂದೊಂದು ಬಾಗಿಲಿದೆ. ಉತ್ತರದ ಬಾಗಿಲಿನಿಂದ ದಕ್ಷಿಣಕ್ಕಿರುವ ಅಂತರವು 160 ಅಡಿ, ಪೂರ್ವ ಪಶ್ಚಿಮವಾಗಿ 122 ಅಡಿ ಉದ್ದವಿದೆ. ದೇವಾಲಯದ ಒಳಭಾಗದಲ್ಲಿ ಸುಮಾರು 108 ಕಂಬಗಳಿದ್ದು ಒಂದೊಂದು ಕಂಬದಲ್ಲೂ ಒಂದೊಂದು ಬಗೆಯ ಚಿತ್ರಗಳಿವೆ. ಪ್ರತಿಯೊಂದು ಕಂಬವು 5 ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟಿದ್ದು ಪಂಚಶಿಲಾ ಸ್ತಂಭವೆಂದು ಶಾಸನಗಳಲ್ಲಿ ಹೇಳಲ್ಪಟ್ಟಿದೆ. ಒಂದೇ ಜಗತಿಯ ಮೇಲೆ 2 ಮುಖ್ಯ ಗರ್ಭಗುಡಿಗಳಿದ್ದು ಇದನ್ನು ದ್ವಿಕೂಟ ಎಂದು ಕರೆಯಲಾಗಿದೆ. ರಾಜವಂಶದ ಹೆಸರಿನಲ್ಲಿ ಸ್ಥಾಪನೆಯಾಗಿರುವ ಹೊಯ್ಸಳೇಶ್ವರ ಗರ್ಭಗುಡಿಯ ಜೊತೆಗೆ ಶಾಂತಲೇಶ್ವರ ಅಥವಾ ಪಾಂಡುಕೇಶ್ವರ ಎಂದು ಕರೆಯಲಾಗುವ ಮತ್ತೊಂದು ಗುಡಿಯೂ ಇದೆ. ಶಾಂತಲೇಶ್ವರ ಎನ್ನುವ ಹೆಸರು ಹೇಗೆ ಬಂದಿದೆ ಎಂಬುದಕ್ಕೆ ಇಲ್ಲಿಯವರೆಗೂ ಯಾವುದೇ ಆಧಾರಗಳು ದೊರೆತಿಲ್ಲ. ಬೇಲೂರಿನ ದಿಡ್ಡಿ ಬಾಗಿಲಿನಲ್ಲಿ ಇರುವ ಶಿಲಾಶಾಸನದಲ್ಲಿ ಪಾಂಡುಕೇಶ್ವರ ದೇವರು ಎಂಬ ಉಲ್ಲೇಖವು ಮಾತ್ರ ಕಂಡುಬರುತ್ತದೆ. ಆದರೂ ಜನಪದದಲ್ಲಿ ಹೊಯ್ಸಳೇಶ್ವರ ದೇವರ ಪಕ್ಕದಲ್ಲಿರುವುದು ಶಾಂತಲೇಶ್ವರ ದೇವರು ಮತ್ತು ಈ ಗುಡಿಯನ್ನು ರಾಣಿ ಶಾಂತಲಾ ದೇವಿಯ ನೆನಪಿಗಾಗಿ ನಿರ್ಮಿಸಿದ್ದಾರೆಂಬ ಪ್ರತೀತಿಯು ಇಂದಿಗೂ ಬಳಕೆಯಲ್ಲಿದೆ. 2 ಶಿವಲಿಂಗಗಳು ಗಾತ್ರ ಮತ್ತು ಎತ್ತರದಲ್ಲಿ ಒಂದೇ ಸಮನಾಗಿದ್ದು ಸುಮಾರು 5 ಅಡಿ ಎತ್ತರವಿದೆ. ಹೊಯ್ಸಳರ ಕಾಲದಲ್ಲಿ ಒಟ್ಟು 84 ಶಿಲಾ ಬಾಲಿಕೆಗಳನ್ನು ನಿರ್ಮಿಸಿದ್ದರಂತೆ. ಆದರೆ ಈಗ ಉಳಿದಿರುವುದು 14 ಮಾತ್ರ. ಕಂಬವೊಂದಕ್ಕೆ 4 ಶಿಲಾ ಬಾಲಿಕೆಯರ ವಿಗ್ರಹಗಳನ್ನು ಜೋಡಿಸಿದ್ದರೆಂದು ಕಂಡುಬರುತ್ತದೆ. ಒಳಭಾಗದ ದ್ವಾರಪಾಲಕರ ಆಭರಣಗಳು ಮತ್ತು ಇತರ ವಿಗ್ರಹಗಳ ಕುಸುರಿ ಕೆತ್ತನೆಯು ಮನಸೊರೆಗೊಳಿಸುತ್ತದೆ. ಹೊಯ್ಸಳರ ಕಾಲದಲ್ಲಿ ಸಂಪ್ರದಾಯದಂತೆ ಪೂಜಾದಿಗಳು, ಮಹೋತ್ಸವಗಳು ನಡೆದಿರುವ ಬಗ್ಗೆ ಹಲವು ಶಾಸನಗಳಲ್ಲಿ ಉಲ್ಲೇಖವಿದೆ. ಅವರ ನಂತರದಲ್ಲಿ ಯಾವ ದಾಖಲೆಗಳು ದೊರೆಯುವುದಿಲ್ಲ. 18ನೆಯ ಶತಮಾನದ ಶಾಸನವೊಂದರಲ್ಲಿ ಮತ್ತೆ ಮಹೋತ್ಸವಗಳು ಆರಂಭವಾಗಿರುವ ಬಗ್ಗೆ ಉಲ್ಲೇಖವಿದ್ದು ಅಂದಿನಿಂದಲೇ 2 ದೇವರಿಗೆ ಪೂಜಾದಿಗಳು ಮತ್ತೆ ಆರಂಭವಾಗಿರಬಹುದೆಂದು ಊಹಿಸಲಾಗಿದೆ. ಮುಖ್ಯ ದೇವಾಲಯವಾದ ಹೊಯ್ಸಳೇಶ್ವರ ದೇವರಿಗೆ ಇಂದಿಗೂ ವಾರ್ಷಿಕ ಉತ್ಸವಗಳು, ವಿಶೇಷ ಪೂಜಾದಿಗಳು ನಡೆದುಕೊಂಡು ಬರುತ್ತಿದೆ. ಒಳಭಾಗದಲ್ಲಿ 2 ಗರ್ಭಗುಡಿಗಳು, 2 ಸುಖನಾಸಿ, 2 ನವರಂಗ ಹಾಗೂ 2 ನಂದಿ ಮಂಟಪಗಳಿರುವುದರಿಂದ ಈ ದೇವಾಲಯವನ್ನು ಜೋಡಿ ದೇವಾಲಯವೆಂದು ಕರೆಯಲಾಗುತ್ತಿದೆ.
ಹೊಯ್ಸಳ ದೇವಾಲಯಗಳಲ್ಲಿ ಸಹಸ್ರಾರು ಸುಂದರ ಕೆತ್ತನೆಗಳನ್ನು ಕಾಣಬಹುದು. ಇನ್ನು ಇಲ್ಲಿರುವ ವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ದೇವಾಲಯದ ಈಶಾನ್ಯ ದಿಕ್ಕಿನಲ್ಲಿ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ. ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವ ಅನೇಕ ವಿಗ್ರಹಗಳನ್ನು ಅವುಗಳ ವಿವರಣೆಯೊಂದಿಗೆ ಇಲ್ಲಿ ಸಂರಕ್ಷಿಸಿಡಲಾಗಿದೆ. ದೇವಾಲಯದ ನಿರ್ಮಾಣಕ್ಕೆ ಬಳಸಿರಬಹುದಾದ ಅನೇಕ ಆಯುಧಗಳನ್ನು ಸಹ ಇಲ್ಲಿ ನೋಡಬಹುದು. ಒಂದೆರಡು ತಾಮ್ರ ಶಾಸನಗಳು ಮತ್ತು ಹಲವಾರು ಶಿಲಾಶಾಸನಗಳಿವೆ. 8ಕ್ಕೂ ಹೆಚ್ಚು ಮಾಸ್ತಿ ಕಲ್ಲುಗಳಿವೆ. 5 ವೀರಗಲ್ಲುಗಳನ್ನು ಸಂರಕ್ಷಿಸಿಡಲಾಗಿದೆ. ಹೊಯ್ಸಳರ ಕಾಲದ ತಾಮ್ರದ ಮತ್ತು ಚಿನ್ನದ ನಾಣ್ಯಗಳನ್ನು ಅವುಗಳು ದೊರೆತಿರುವ ಮತ್ತು ಮೂಲ ಕಾಲವನ್ನು ನಮೂದಿಸಿ ಇಡಲಾಗಿದೆ. ಹೊಯ್ಸಳರ ರಾಜವಂಶಾವಳಿಯ ಚಿತ್ರಣವು ಇಲ್ಲಿ ಇದೆ. ರಾಜಧಾನಿಯಾಗಿದ್ದ ದ್ವಾರ ಸಮುದ್ರದ ಸಂಪೂರ್ಣ ಮ್ಯಾಪ್ ಕೂಡ ಇಲ್ಲಿದೆ. ಅಂದಿನ ಕಾಲದ ದಿನ ಬಳಕೆ ವಸ್ತುಗಳನ್ನು ಸಹ ಇಲ್ಲಿ ನೋಡಬಹುದು. ಕೇಳುಗರೆ, ಇದುವರೆಗೂ ದ್ವಾರ ಸಮುದ್ರದ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: nampak berling. ಮೈರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಪಾಕಶಾಲೆಯ 4ನೇ ಸಂಚಿಕೆಯಲ್ಲಿ ಶ್ರೀಮತಿ ಸುಭಾಷಿಣಿಯವರು ರಾಯಚೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಮ್ಮ ಪ್ರೀತಿಯ ಕೇಳುವರಿಗೆಲ್ಲ ಬೇಸಿಗೆ ಸಂದರ್ಭದಲ್ಲಿ ರಾಗಿಯಿಂದ ತಯಾರಿಸುವ ಆರೋಗ್ಯಕರವಾದ ಅಡಿಗೆಯನ್ನ ಮನೆಯಲ್ಲೇ ಯಾವ ರೀತಿ ತಯಾರಿಸುವುದರ ಬಗ್ಗೆ ತಿಳಿಸಲು ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಮೇಡಮ್, ಇದು 4ನೇ ಬಾರಿ ನಮ್ಮ ರೇಡಿಯೋ ಕೇಂದ್ರಕ್ಕೆ ನೀವು ಹಾಜರಿದ್ದೀರಲ್ವಾ ಮೇಡಮ್? ಹೌದು, ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್.
1: ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್.
0: ಮೇಡಮ್, ಈ ಬೇಸಿಗೆ ಸಂದರ್ಭದಲ್ಲಿ ನೀವ್ ಹೇಳ್ದಾಗೆ ರಾಗಿ ದೋಸೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದೀರಲ್ವಾ, ಅದನ್ನ ಯಾವ ರೀತಿ ತಯಾರಿಸೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
1: ಓಕೆ ಮೇಡಮ್. ಮೇಡಮ್, ಇವಾಗ ಏನಾಗಿದೆ ಅಂದ್ರೆ, ರಾಗಿ ಅಂದ್ರೆ ರಾಮಧಾನ್ಯ ಅಂತಾರೆ. ಅಂದ್ರೆ ಧಾನ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದು ರಾಗಿ. ಅದು ಇವಾಗ ತುಂಬಾ ಜನಕ್ಕೆ ಅದು ಗೊತ್ತಾಗ್ತಾ ಇದೆ. ಮೊದ್ಲೆಲ್ಲ ನಮ್ಮ ಪೂರ್ವಜರು ಉಪಯೋಗ ಮಾಡ್ತಾ ಇದ್ರು, ಆದ್ರೆ ನಮ್ಗೆ ಅಷ್ಟೊಂದು ಅನಿಸ್ತಿರ್ಲಿಲ್ಲ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ, ಗ್ಲೋಬಲೈಸೇಷನ್ ಆದ್ಮೇಲೆ ತುಂಬಾ ಜನ ರಾಗಿ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ. ರಾಗಿನಲ್ಲಿ ನೋಡಿ, ಈಗ ಎಲ್ಲಾ ತರದ್ರು ರಾಗಿನಲ್ಲೇ ಮಾಡ್ತಾರೆ. ಬಿಸ್ಕೆಟ್ ಮಾಡ್ತಾರೆ, ಚಕ್ಲಿ ಮಾಡ್ತಾರೆ, ಈವನ್ ಚಾಕ್ಲೇಟ್ ಮಾಡ್ತಿದ್ದಾರೆ. ಅಂದ್ರೆ ಮಕ್ಳಿಗೆ ಆರೋಗ್ಯನೂ ಇರ್ಬೇಕು, ಚಾಕ್ಲೇಟು ತಿಂದಂಗ ಆಗಿರ್ಬೋದು ಅಂತ. ಆ ತರ ಎಲ್ಲಾ ಇಂಥದ್ ರಾಗಿನಲ್ಲಿ ಇಂಥದ್ ಮಾಡಲ್ಲ ಅನ್ನೋಂಗಿಲ್ಲ ಮೇಡಮ್, ಎಲ್ಲಾ ಮಾಡ್ತಿದ್ದಾರೆ. ಆದ್ರೆ ನಾವ್ ಅದನ್ನ ತರಕ್ ಹೋಗ್ಬೇಕು ಅಂದ್ರೆ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡೋದು? ನಾನ್ ಯೋಚನೆ ಮಾಡಿದ್ದೇನು ಅಂದ್ರೆ, ಮಕ್ಳಿಗೆ ರುಚಿಯಾಗಿ, ಈಗ ಬೇಸಿಗೆ ಇದೆ, ಮಕ್ಳು ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಆರೋಗ್ಯನೂ ಆಗ್ಬೇಕು ಮತ್ತೆ ಬಾಯಿಗೆ ರುಚಿನೂ ಸಿಗ್ಬೇಕು ಅನ್ನೋದೇ. ಆಮೇಲೆ ನಮ್ಮ ಹಳ್ಳಿ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಹೊರಗಡೆ ಹೋಗ್ ತರಕ್ ಆಗಲ್ಲ ಅವ್ರಿಗೆ. ಮನೆಯಲ್ಲೇ ಬೆಳಿಗ್ಗೆ 6 ಗಂಟೆ 5 ಗಂಟೆ ಶುರು ಆದ್ರೆ ರಾತ್ರಿ 11 ಗಂಟೆ ಅವ್ರಿಗೆ ಕೆಲಸ ಇರುತ್ತೆ. ಅವ್ರು ಹೊರಗಡೆ ಹೋಗಕ್ ಸಾಧ್ಯನೇ ಇಲ್ಲ, ಆಗದೇ ಇಲ್ಲ. ಹೋಗ್ಬೇಕಾದ್ರೂ ತುಂಬಾ ಕಷ್ಟ ಆಗುತ್ತೆ.
0: ಮತ್ತೆ ಕೆಲಸ
1: ಕೆಲಸ ಇದ್ದೇ ಇರುತ್ತೆ. ಹೆಣ್ಮಕ್ಳು ಅಂದ್ರೆ ನಿಮ್ಗೆ 12 ಗಂಟೆ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೋದು ಅಂದ್ರೆ, ನಾನು ಹೇಳ್ತಿರೋದೇನು ಅಂದ್ರೆ, ಈಗ ಮನೆಯಲ್ಲೇ ಎಲ್ಲೂ ಹೊರಗಡೆ ಹೋಗೋದ್ ಬೇಡ. ಮನೆಯಲ್ಲೇ ಮಾಡೋ ಅಂತ ಕೆಲವೊಂದು ಆಹಾರ ಪದಾರ್ಥಗಳನ್ನ ಮಾಡ್ಬೋದು. ಅದು ಆರೋಗ್ಯನೂ ಹೌದು ಮತ್ತೆ ಈಜಿನೂ ಸುಲಭವಾಗಿ ಮಾಡ್ಬೋದು. ಮೊದಲನೇದಾಗಿ ರಾಗಿ ದೋಸೆ. ದೋಸೆ ಅಂದ್ರೆ ಈಗ ಯಾರು ಇಷ್ಟ ಪಡೆದಂತ ಜನನೇ ಇಲ್ಲ.
0: ಹೌದು,
1: ವೆರೈಟಿ ವೆರೈಟಿ ರಾಗಿ ದೋಸೆಗಳು ಬಂದಿದೆ. ದೋಸೆ ಕ್ಯಾಂಪ್ ಅಂತ ಮಾಡ್ತಾರೆ. ನಿಮ್ಮ ಕೋಲಾರ ಜಿಲ್ಲೆನಲ್ಲಿ ಫೇಮಸ್ ಅಂದ್ರೆ ಮುಳಬಾಗಲ್ ದೋಸೆ. ತುಂಬಾ ಮುಳಬಾಗಲ್ ದೋಸೆ ಅಂತ ತುಂಬಾ ಇಷ್ಟ ಪಡ್ತಾರೆ ಜನ. ಅದೇ ರೀತಿ ನಾವೇನ್ ಮಾಡೋಣ ಅಂದ್ರೆ, ಇವತ್ತು ರಾಗಿ ದೋಸೆ ಮಾಡೋಣ ಅಂತ. ರಾಗಿ ಧಾನ್ಯ ಅಂದ್ರೆ ಎಲ್ಲಾ ರೈತರ ಮನೆಯಲ್ಲೂ ಮೂಟೆಗಟ್ಟಲೆ ರಾಗಿ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಅದು ಬೇಕಾದಂತ ಮೂಲ ಆಹಾರ ಧಾನ್ಯ ಅದು. ಹಾಗಾಗಿ ಅಂತ ರಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಅಕ್ಕಿ ದೋಸೆ ಮಾಡೋ ಬದಲು ರಾಗಿ ದೋಸೆ ಮಾಡೋಣ. ಗರಿಗರಿಯಾಗೂ ಇರುತ್ತೆ, ರುಚಿಯಾಗಿರುತ್ತೆ, ಆರೋಗ್ಯನೂ ಇರುತ್ತೆ. ಹಾಗಾಗಿ ಒಂದ್ ಕೆಲಸ ಮಾಡೋಣ, ರಾಗಿ ಇರುತ್ತಲ್ಲ, ನೀವು ಒಂದು ಅರ್ಧ ಸೇರ್ ರಾಗಿ ತಗೊಂಡ್ರೆ, ಆ ರಾಗಿ ತಗೊಂಡು 2-3 ಸಲ ಚೆನ್ನಾಗಿ ತೊಳೆದು ಅದನ್ನ ನೈಟ್ ನೆನಿಡ್ಬೇಕು. ರಾಗಿ ಕಾಳ ರಾಗಿನೇ ಹಿಟ್ಟಲ್ಲ, ರಾಗಿನೇ ನೆನಿಡ್ಬೇಕು. ಅದ್ರ ಜೊತೆಗೆ ಬೇರೆ ಪೇಜ್ರಲ್ಲಿ ನೀವು ದೋಸೆಗೆ ಯಾವ
0: ತರಿಸ್ಬೇಕಾ ಮೇಡಮ್? ನೀರಲ್ಲಿ ಹಾಕಿ ನೆನೆಸ್ಬೇಕು.
1: ರಾಗಿ ನೆನೆಸ್ಕೋಬೇಕು, ನೆನಿಟ್ ಬಿಡ್ಬೇಕು. ಬೆಳಗ್ಗೆ ನೆನಿಟ್ ಬಿಡ್ಬೇಕು. ನಾಳೆ ದೋಸೆ ಮಾಡ್ತೀವಿ ಅಂದ್ರೆ ಇವತ್ತು ಬೆಳಗ್ಗೆ ರಾಗಿ ನೆನೆಸ್ಬೇಕು. ರಾಗಿ ನೆನೆಸಿಕೊಂಡ ಜೊತೆಗೆ ನಾವು ಈ ಕಡೆ ಉದ್ದಿನ ಬೇಳೆ ಅಂದ್ರೆ 1 ಕಪ್ ರಾಗಿಗೆ 1/2 ಕಪ್ ಉದ್ದಿನ ಬೇಳೆ. ಅಂದ್ರೆ ನೀವು 4 ಕಪ್ ರಾಗಿ ತಗೋತೀರಾ ಅಂದ್ರೆ 1 ಕಪ್ ಉದ್ದಿನ ಬೇಳೆ, ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ತಗೋಬೇಕು. ಜೊತೆಗೆ ಸ್ವಲ್ಪ ಅವಲಕ್ಕಿ, ಸ್ವಲ್ಪ ಮೆಂತ್ಯ ಇಷ್ಟನ್ನ ನೆನಿಡ್ಬೇಕು. ನೆನಿಟ್ ಏನ್ ಮಾಡ್ತೀರಾ ಅಂದ್ರೆ, ಬೆಳಗ್ಗೆ ನೆನಿಡ್ತೀರಾ, ನೈಟ್ ರುಬ್ಬಬೇಕು. ರುಬ್ಬಿದ್ರೆ ಏನಾಗುತ್ತೆ ಅಂದ್ರೆ, ತುಂಬಾ ರಾಗಿನೇ ರುಬ್ಬೇಕು, ಸ್ವಲ್ಪ ಲೇಟ್ ಆಗುತ್ತೆ ರುಬ್ಬಕ್ಕೆ. ರಾಗಿ ಸಪರೇಟ್ ರುಬ್ಬಿ ಆಮೇಲೆ ಮೆಂತ್ಯ ಕಾಳು ಅವೆಲ್ಲ ಮೆಂತ್ಯ ಉದ್ದಿನ ಬೇಳೆ ಅವನ್ನೆಲ್ಲ ಒಂದ್ ಕಡೆ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ಎರಡನ್ನೂ ಕಲಸಿ ಚೆನ್ನಾಗಿ ಕಲಸಿ ಮುಚ್ಚಿಟ್ರೆ ಬೆಳಗ್ಗೆ ಹುದುಗ್ ಬರುತ್ತೆ. ಹುದುಗು ಅಂತ ಹೇಳ್ತಾರೆ, ಆತರ ಹುದುಗ್ ಬರುತ್ತೆ. ಬೆಳಗ್ಗೆ ರಾಗಿ ದೋಸೆ ಮಾಡಿ ನೋಡಮ್, ನಿಜವಾಗ್ಲು ಹೆಂಗಿರುತ್ತೆ ಅಂದ್ರೆ, ದೋಸೆ ಅದಕ್ಕೆ ಹಂಚಿಗೂ ಅಂಟಲ್ಲ, ಒಳ್ಳೆ ರುಚಿಕರವಾಗಿರುತ್ತೆ. ನೀವು ಇನ್ನೂ ರುಚಿಕರವಾಗಿ ಮಾಡ್ಬೇಕು ಅಂದ್ರೆ, ಈರುಳ್ಳಿ, ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ ಆಮೇಲೆ ಕಾಯಿ ತುರಿನ ಅದ್ರ ಮೇಲೆ ಹಾಕಿ ಇದನ್ನ ಈರುಳ್ಳಿ ದೋಸೆ ತರ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ, ಇದನ್ನ ಮಾಡ್ಕೊಳ್ಳಿ ಮೇಡಮ್, ತುಂಬಾ ಚೆನ್ನಾಗಿ ಬರುತ್ತೆ.
0: ನಮ್ಮ ಪ್ರೀತಿಯ ಕೇಳುಗರಿಗೆ ತುಂಬಾ ರುಚಿಕರವಾದಂತ ರಾಗಿ ದೋಸೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಹಾಗೆ ಈ ಮಕ್ಕಳಿಗೆ ಈ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಅಂತ ತಿನ್ನಿಸ್ತಾ ಇರ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರು.
1: ಓಕೆ ಮೇಡಮ್. ಅದನ್ನು ಏನು ಅಂತಂದ್ರೆ, ರಾಗಿನ ಸ್ವಲ್ಪ ನೆನಿಡ್ಬೇಕಾಗುತ್ತೆ, ಸೇಮ್ ನೆನಿಡ್ಬೇಕಾಗುತ್ತೆ. ಬೆಳಗ್ಗೆ ನೆನೆಯಿಟ್ಟು ಸಾಯಂಕಾಲ ಸ್ವಲ್ಪ ಕಾಟನ್ ಬಟ್ಟೆನಲ್ಲಿ ಕಟ್ಟಿಡ್ಬೇಕು, ರಾತ್ರಿ ಕಟ್ಟಿಡ್ಬೇಕು, ಬೆಳಗ್ಗೆ ತೆಗಿಬೇಕು. ಅದೇನಾಗುತ್ತೆ ಅಂದ್ರೆ, ಮೊಳಕೆ ಒಡೆಯೋದ್ ಮಾತ್ರ ಕಾಣುತ್ತೆ, ಮೊಳಕೆ ಒಡೆದಿರಲ್ಲ, ಸ್ವಲ್ಪ ಕಣ್ಣು ಮಾತ್ರ ಕಾಣ್ತಾ ಇರುತ್ತೆ ಮೊಳಕೆ ಒಡೆಯುತ್ತೆ ಅನ್ನೋಂಗಿರುತ್ತೆ. ಅದನ್ನ ತಗೊಂಡು ನೆರಳಲ್ಲಿ ಒಣಗಿಸ್ಕೋಬೇಕು. ಅಂದ್ರೆ ನೆರಳೆ ಬಿಸಿಲಿಗೆ ಯಾವ್ದೇ ರೀತಿ ಬಿಸಿಲಿಗೆ ಹೋಗ್ಬಾರ್ದು. ಆ ಮೊಳಕೆ ಏನಾಗುತ್ತೆ ಅಂದ್ರೆ ಸುಟ್ಟೋಗುತ್ತೆ. ಹಾಗಾಗಿ ನೆರಳಲ್ಲೇ ಒಣಗಿಸ್ಕೋಬೇಕು. ನೆರಳಲ್ಲೇ ಒಣಗಿಸ್ಕೊಂಡು ಅದನ್ನ ಪೂರ್ತಿ
0: ತ್ಯಾವ ಇಲ್ದಿರ ಮಾಡ್ಕೋಬೇಕು.
1: ಹಾ, ತ್ಯಾವ ಇಲ್ದಾಗೆಲ್ಲ ಒಣಕೋಬೇಕು, ಒಣಗ್ಬೇಕು ಚೆನ್ನಾಗಿ. ಅದು ಒಣಸ್ಕೊಂಡು ಇಟ್ಕೊಂಡು ಸ್ವಲ್ಪ ಅದನ್ನ ಇದನ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಅಲ್ಲಿ ತೇವಾಂಶ ಇದ್ರೆ ತುಂಬಾ ದಿನ ನಾವು ಆ ಹಿಟ್ಟನ್ನ ಸ್ಟೋರ್ ಮಾಡಕ್ ಆಗಲ್ಲ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಉಗುರ್ಬೆಚ್ಚಿಗೆ ಅಂತ ಹೇಳ್ತೀವಲ್ಲ ಆತರ ಫ್ರೈ ಮಾಡ್ಕೊಂಡು ಎಚ್ಚಿಟ್ಕೋಬೇಕು. ಅದ್ರ ಜೊತೆಗೆ ನಮಗೆ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಏನು ಅಂದ್ರೆ ಸ್ವಲ್ಪ ಜೀರಿಗೆ, ಅಂದ್ರೆ ಮಕ್ಕಳು ಡೈಜೆಷನ್ ಆಗಕ್ಕೆ ಜೀರಿಗೆ ಬರುತ್ತೆ. ಮತ್ತೆ ಕಡಲೆ ಬೀಜ ನೋಡಿ, ಕಡಲೆ ಬೀಜಕ್ಕೆ ಎಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ನಮ್ಮ ಇಂಡಿಯಾ ಭಾರತದಲ್ಲಿ ಅಂದ್ರೆ. ಉತ್ತರ ಪ್ರದೇಶದಲ್ಲಿ ಕೆಲವೊಂದು ಮಕ್ಕಳಿಗೆ ಅಂದ್ರೆ ಸ್ಕೂಲ್ ಮಕ್ಕಳಿಗೆ ದಿನ ಒಂದಿಡಿ ಹಸಿ ಕಡಲೆ ಬೀಜ ಕೊಡ್ತಾ ಇದಾರೆ ತಿನ್ನಕ್ಕೆ, ಅಂದ್ರೆ ಅಷ್ಟು ಆರೋಗ್ಯವಾಗಿರುತ್ತೆ ಅಂತ,
0: ಪುಷ್ಟಿ ಇರುತ್ತೆ.
1: ಹಾ, ಅದು ಬಾದಾಮಿ ಏನಿರುತ್ತೋ ನಾವು ಬಾದಾಮಿ ತಿಂತೀವಲ್ಲ ಸೇಮ್ ಅದ್ರದ್ದು ಕ್ವಾಲಿಟಿ ಇರುತ್ತೆ ಅದರಲ್ಲಿ. ಹಾಗಾಗಿ ಅದನ್ನ ಒಂದು ಒಂದ್ ಹಿಡಿ ಇದನ್ನ ಬಾದಾಮಿ ಅಲ್ಲ ಗೋಡಂಬಿ, ಬಾದಾಮಿ, ಜೀರಿಗೆ, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಗೋಧಿ ತಗೋಬೇಕು. ತುಂಬಾ ಜಾಸ್ತಿ ಆಗಲ್ಲ ಗೋಧಿ, ಸ್ವಲ್ಪ ಗೋಧಿ ತಗೋಬೇಕು. ತಗೊಂಡು ಅದನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅಕ್ಕಿನೂ ಹಾಕೋಬೇಕು, ಅಕ್ಕಿನೂ ಫ್ರೈ ಮಾಡ್ಕೋಬೇಕು. ಅಂದ್ರೆ ನೆನ್ಸೋದೇನು ಬೇಡ, ಗೋಧಿ ಅಕ್ಕಿ ನೆನ್ಸೋದೇನು ಬೇಡ, ಹಾಗೆ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಏಲಕ್ಕಿ, ಏಲಕ್ಕಿನೂ ಫ್ರೈ ಮಾಡೋದ್ ಬೇಡ, ಹಾಕೋಬೇಕು. ಇವಿಷ್ಟನ್ನು ಸೇರಿಸ್ಕೊಂಡು ಜೊತೆಗೆ ಇನ್ನೂ ಚೆನ್ನಾಗಿ ನಮ್ಗೆ ಆರೋಗ್ಯ ಬೇಕು, ಇನ್ನೂ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದ್ರೆ ಹೆಸರು ಬೇಳೆ ಅಥವಾ ಹೆಸರು ಕಾಳು, ಹೆಸರು ಕಾಳು ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಸರು ಕಾಳನ್ನ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಹೆಸರು ಕಾಳನ್ನ ಗಮನಂಗ್ ಬರುತ್ತೆ ಸ್ಮೆಲ್, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನ ಫ್ರೈ ಮಾಡ್ಕೊಂಡು ಅದನ್ನ ಈ ಹಿಟ್ಟಿನ ಜೊತೆಗೆ ಹಾಕೊಂಡು ರಾಗಿ ಜೊತೆಗೆ ಹಾಕೊಂಡು ಒಂದ್ಸತೆ ನೀವು ಮಿಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಏನಾಗುತ್ತೆ ಅಂದ್ರೆ ಮಕ್ಕಳು ಸ್ಕೂಲ್ಗೆ ಟೀ ಕಾಫಿ ಕುಡಿಯಕ್ ಆಗಲ್ಲ ಅಂದಾಗ ಸ್ವಲ್ಪ ನೀರ್ನ ಕಾಯಿಸ್ಬಿಟ್ಟು ಚೆನ್ನಾಗಿ ನೀರು ಕುದಿತಾ ಇರಬೇಕಾದ್ರೆ ಈ ಹಿಟ್ಟು ತಗೊಂಡು ಒಂದು ಲೋಟದಲ್ಲಿ ಹಾಕೊಂಡು ಸ್ವಲ್ಪ ನೀರ್ ಹಾಕೋಬೇಕು. ಡೈರೆಕ್ಟ್ ನಾವು ಹಿಟ್ಟು ಹಾಕಿದ್ರೆ ಗಟ್ಟಿಯಾಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡುದು, ಕಲಸ್ಕೊಂಡು ಒಂದನ್ನ ಅದನ್ನ ಅದಕ್ಕೆ ಹಾಕೋಬೇಕು ಹಿಟ್ಟಿಗೆ, ಸ್ವಲ್ಪ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅವಾಗ ಏನ್ ಮಾಡ್ತಾರೆ ನೀವು ಅಂದ್ರೆ ಸ್ವಲ್ಪ ಬೆಲ್ಲನ ಹಾಕೊಂಡು ಚೆನ್ನಾಗಿ ಅದನ್ನ ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಆಗುತ್ತೆ ಅದು.
0: ಹೌದು,
1: ಆಮೇಲೆ ತಗದ್ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಅದಕ್ಕೆ. ಮಕ್ಳಿಗಂದ್ರೆ ತುಪ್ಪ ಮೊದ್ಲಿಂದ ತುಪ್ಪ ಕೊಡ್ತಾ ಒಂದ್ ಸ್ಪೂನ್ ತುಪ್ಪ ಹಾಕಿ ಆಮೇಲೆ ಅದಕ್ಕೆ ಏನಕ್ಕೆ ತುಪ್ಪ ಹಾಕ್ತೀವಿ ಅಂದ್ರೆ ತುಪ್ಪ ಯೂಸ್ ಮಾಡೋದ್ರಿಂದ ಮಕ್ಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಜ್ಞಾಪಕ ಶಕ್ತಿ ಇರುತ್ತೆ, ಆಮೇಲೆ ಎನರ್ಜಿ ಆಗಿರ್ತಾರೆ ಮಕ್ಳು, ಬೇಗ ಹಸಿವಾಗಲ್ಲ, ಮಕ್ಳು ಆಟ ಆಡಿದ್ರು ಸುಸ್ತಾಗಲ್ಲ, ಆತರ ಇರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೊಂಡು ಮಕ್ಳಿಗೆ ತಿನ್ನಿಸ್ಕೊಂಡ್ರೆ ನಿಜವಾಗ್ಲು ಮೇಡಮ್ ತಾಯಿ ಹಾಲ್ಗೆನೆ ಹೆಚ್ಚಾಗಿನ ಪೋಷಕಾಂಶ ಕೊಡುತ್ತೆ ಅಂತ ಒಂದು ಇದರಿಂದ ಪ್ರೂವ್ ಆಗಿದೆ.
0: ಹೌದು,
1: ಈಗ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಲೇಡಿ ಹೆರಿಗೆ ಆಯ್ತು, ಅವ್ರಿಗೆ ಹಾಲೇ ಇರ್ಲಿಲ್ಲ, ಬರೀ ರಾಗಿ ಸರಿ ಹುಟ್ಟಿದ ಮಗುಗೆ ರಾಗಿ ಸರಿಯಿಂದ ಶುರು ಮಾಡಿದ್ದ ಅಮ್ಮ, ಬೇರೆ ಎಲ್ಲೋ ಹಾಲು ಹಾಕ್ಲಿಲ್ಲ, ಹಾಲು ಸಿಗ್ಲಿಲ್ಲ. ನಮ್ಮ ರಾಯಚೂರು ಕಡೆ ಸ್ವಲ್ಪ ಹಾಲಿಂದ ತುಂಬಾ ತೊಂದ್ರೆ, ಅವಾಗೇನಾಗುತ್ತೆ ತರಕ್ ಹೋಗ್ಬೇಕು ಎಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಅಯ್ಯಮ್ಮ ಇದೇ ರಾಗಿನ ಹಿಟ್ಟನ ಮಾಡಿ ಸರಿ ಮಾಡಿ ತಿನ್ನಿಸ್ಕೊಂಬಂದ್ರೆ ಆ ಮಗು ಎಷ್ಟು ಚೆನ್ನಾಗಿದೆ ಗೊತ್ತಾ, ರ್ಯಾಂಕ್ ಸ್ಟೂಡೆಂಟ್ ಚೆನ್ನಾಗಿದ್ದಾಳೆ. ಆತರ ಪ್ರೂವ್ ಆಗಿದೆ ನಮ್ ಕಣ್ಣಲ್ಲೇ ಕಂಡಿದ್ದು. ಆತರ ನಿಮ್ ಮಕ್ಳಿಗೂ ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳು.
0: ದೊಡ್ಡ ಮಕ್ಳಿಗೂ ಪಾನೀಯ ತರ ಕೊಡ್ಬೋದು,
1: ಪಾನೀಯ ತರ ಕೊಡ್ಬೋದು. ಪಾನೀಯ ಅಂದ್ರೆ ನೀವ್ ಯಾರೇ ಗೆಸ್ಟ್ ಬಂದ್ರೆ ಅಂದ್ರೆ ಸಡನ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಗೆಸ್ಟ್ ಬಂದಾಗ ಒಂದು ನೀರಿಗೆ ಬೆಲ್ಲ ಕಲಸ್ಬಿಟ್ಟು ಚೆನ್ನಾಗಿ ಕಲಸಿ ಬೆಲ್ಲ ಕರಗ್ಬೇಕು ಫುಲ್. ಸಕ್ಕರೆ ಮಾತ್ರ ಯೂಸ್ ಮಾಡ್ಬೇಡಿ, ಸಕ್ಕರೆ ಈಗಿನ ಕಾಲದಲ್ಲಿ ಕಡಿಮೆ ಯೂಸ್ ಮಾಡ್ತಾ ಇದಾರೆ. ಅವಾಗ ಚೆನ್ನಾಗಿ ಸೋಸಿ ಒಂದ್ ಕಡೆ ಬೆಲ್ಲದಲ್ಲಿರ್ತಕ್ಕಂತ ಏನೇ ಕಸರ ಇದ್ರೆ ಅದು ಹೊರಟೋಗುತ್ತೆ. ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಆಮೇಲೆ ಇದೊಂದು ಸ್ಪೂನ್ ಪೌಡರ್ ಹಾಕಿ ಚೆನ್ನಾಗಿ ಕಲಸಿ ಎಲ್ಲ ಹುರಿದ್ರೋದ್ರಿಂದ ಹಸಿ ವಾಸನೆ ಏನು ಇರಲ್ಲ. ನಾವೆಲ್ಲ ಸ್ವಲ್ಪ ಹುರ್ಕೊಂಡಿರ್ತೀವಲ್ಲ, ಹಸಿ ವಾಸನೆ ಇರಲ್ಲ. ಆ ಕುಡಿದ್ರೆ ಮೇಡಮ್ ನಿಜವಾಗ್ಲೂ ಒಂದು ಒನ್ ಅವರ್ ನೀವೇನು ಬೇಡ, ಅಷ್ಟು ಶಾಂತವಾಗಿರುತ್ತೆ. ಗ್ಯಾಸ್ಟ್ರಿಕ್ ಇರೋರು ಪ್ರತಿಯೊಬ್ಬರಿಗೂ ಅದು ತುಂಬಾ ಒಳ್ಳೆ ಯೂಸ್ ಆಗುತ್ತೆ.
0: ನೀವ್ ಹೇಳ್ದಾಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ,
1: ಆರೋಗ್ಯ ನಮ್ಮ ಕೈಯಲ್ಲಿಲ್ಲ, ನಮ್ಮ ರಾಗಿ ಕೈಯಲ್ಲಿ,
0: ನಮ್ಮ ಆರೋಗ್ಯ ರಾಗಿ
1: ರಾಗಿ ಕೈಯಲ್ಲಿ. ನಾವ್ ಅದನ್ನ ಎಷ್ಟು ಬಳಸ್ಕೋತೀವಿ ಅಷ್ಟು ನಮ್ಮ ಆರೋಗ್ಯ ಸುಧಾರಿಸುತ್ತೆ.
0: ಓಕೆ ಮೇಡಮ್, ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಇನ್ನೊಂದ್ ತಿಳಿಸಿದ್ರಲ್ಲ ರಾಗಿಯಿಂದ ತಯಾರಿಸುವ ಉರಿ ಹಿಟ್ಟು ಅಂತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊ.
1: ಈಗ ಕೆಲವೊಂದು ಪಂಗಡಗಳು ಅಂದ್ರೆ ಕೆಲವೊಂದ್ ಮನೆಗಳಲ್ಲಿ ನೀವು ಹಳೆ ಕಾಲದಲ್ಲಿ ನೋಡಿರ್ಬೋದು, ಕೆಲವೊಂದ್ ಮನೆಗಳಲ್ಲಿ ಉಪವಾಸ ಮಾಡ್ತಾ ಇದ್ರು.
0: ಹೌದು,
1: ಉಪವಾಸ ಮಾಡ್ತಾರೆ ಎಲ್ಲ ಅಂದ್ರೆ ಎಸ್ಪೆಷಲಿ ಬ್ರಾಹ್ಮಿನ್ಸ್ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ನಾನು ಯಾವ್ದೇ ಜಾತಿ ಬಗ್ಗೆ ಹೇಳ್ತಾ ಇಲ್ಲ, ಆಕ ಪಂಗಡದಲ್ಲಿ ಆಕದ್ರಲ್ಲಿ ಏನಾಗ್ತಿತ್ತು ಅಂದ್ರೆ ಜಾಸ್ತಿ ಉಪವಾಸ ಮಾಡ್ತಾ ಇದ್ರಲ್ಲ, ಆ ಉಪವಾಸ ಮಾಡಿದಾಗ ದೇಹ ಸುಸ್ತಾಗಬಾರದು ಅಂತೇಳಿ. ಆಮೇಲೆ ಉಪವಾಸ ಕೆಲವೊಬ್ರು ತಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನಾಗಿದೆ ಅಂದ್ರೆ ಉಪವಾಸ ಮಾಡಿದಾಗ ಯಾವುದೇ ಬೇಯಿಸಿದ ಆಹಾರ ತಿನ್ನಲ್ಲ, ಇಲ್ಲ ಹಣ್ಣು ತಿನ್ಬೇಕು, ಇಲ್ಲ ಎಳ್ನೀರು ಕುಡಿಬೇಕು,
0: ಉಪ್ಪು ಖಾರ ಏನು ತಿನ್ಬೇಕು,
1: ಯಾವುದೇ ಬೇಯಿಸಿದ ಪದಾರ್ಥ ತಿನ್ನೋಂಗಿಲ್ಲ. ಅವಾಗ ಏನಾಗ್ತಿತ್ತು ಅಂದ್ರೆ ಈ ತರ ಮಾಡೋದ್ರಿಂದ ತುಂಬಾ ಸುಸ್ತಾಗುತ್ತೆ ಅನ್ನೋದಕ್ಕಾಯ್ತು. ಅವಾಗ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು ಅಂದ್ರೆ ರಾಗಿನ ತಗೊಂಡು ಬೆಳಗ್ಗೆ ನೆನಿಟ್ಬಿಡೋದು, ನೈಟ್ ಮತ್ತೆ ಕಾಟನ್ ಬಟ್ಟೆಯಲ್ಲಿ ಕಟ್ಟಿಡೋದು, ಕಟ್ಟಿಟ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಒಣಕದು, ಒಣಕಂದ್ರೆ ಫುಲ್ ಒಣಕ್ಬೇಕು, ಒಣಗಿಸ್ಬೇಕು, ನೆರಳಲ್ಲೇ ಒಣಗಿಸ್ಬೇಕು, ಬಿಸಿಲು ತಾಗಿಸ್ಬಾರ್ದು. ಅದಾದ್ಮೇಲೆ ಅದನ್ನ ತಗೊಂಡು ಏನ್ ಮಾಡ್ತಾ ಇದ್ರು ಅಂದ್ರೆ ಆಮೇಲೆ ಈ ಮಣ್ಣಿನ ಪಾತ್ರೆ ಯಾವತ್ತು ತಿಳ್ಕೊಳ್ಳಿ, ರಾಗಿ ಹುಟ್ಟು ಉಪಯೋಗಿಸೋ ಮುಂದೆ ಕಬ್ಬಿಣದ ಪಾತ್ರೆಗಳು ಉಪಯೋಗಿಸ್ಬೇಡಿ, ಕಬ್ಬಿಣ ಪಾತ್ರೆನಲ್ಲಿ ಅಷ್ಟು ನೀಟಾಗಿ ಬರಲ್ಲ, ಇದು ಬರುತ್ತೆ ಮಣ್ಣಿನ ಪಾತ್ರನೇ ಸಿಗುತ್ತೆ,
0: ಮಡಿಕೆ
1: ಬಾಂಡ್ಲಿ ಬಾಂಡ್ಲಿ ಟೈಪ್ ಸಿಗುತ್ತೆ, ಬಾಂಡ್ಲಿನೇ ಸಿಗುತ್ತೆ, ನೋಡಕ್ ಬಾಂಡ್ಲಿ ಇದ್ದಂಗೆ ಇರುತ್ತೆ ಅಷ್ಟೇ. ಅದನ್ನ ಸ್ವಲ್ಪ ಒಲೆ ಮೇಲೆ ಬಿಸಿ ಮಾಡಿ ಸ್ವಲ್ಪ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಬಟ್ಟೆ ತಗೊಂಡು ಒಂದು ಕಾಟನ್ ಬಟ್ಟೆ ತಗೊಂಡು ಸಡನ್ ಆಗಿ ಅದ್ರ ಮೇಲೆ ಇಡಬೇಕು. ಅಂದ್ರೆ ನಾವು ರಾಗಿ ಮೇಲೆ ಇಟ್ಟರೆ ಅದು ಕೆಳಗಡೆ ಅರಳುತ್ತೆ, ಪಾಪ್ಕಾರ್ನ್ ಬರುತ್ತಲ್ಲ
0: ಪುರಿ ತರ,
1: ಪುರಿ ತರ ಅರಳುತ್ತೆ. ಅವಾಗ ನಿಧಾನಕ್ಕೆ ಅದನ್ನ ಎಲ್ಲಾ ಅರಳಿದ ಮೇಲೆ ತೆಗೆದು ಹೊರಗಿಟ್ಕೊಂಡು ಎಲ್ಲಾ ತರ ಆತರ ಹರಳು ಮಾಡ್ಕೊಂಡ್ಬಿಡ್ಬೇಕು, ಎಲ್ಲಾ ರಾಗಿನ ಹರಳು ಮಾಡ್ಕೊಂಡು ಮತ್ತೆ ಅದನ್ನ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಅಥವಾ ನೀವು ಮಿಷಿನ್ ಕೊಡ್ತೀರ ಅದೇ ಬಿಟ್ಟಿದ್ದು ಪೌಡರ್ ಮಾಡ್ಕೊಟ್ಟು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡು ಅದು ಏನಾಗುತ್ತೆ ಅಂದ್ರೆ ನೀವು ರಾಗಿ ಇಟ್ಟು ಅಂತ ನೀವು ಗೆಸ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಅರಳಲ್ಲಿ ಬಿಳಿ ಬಿಳಿ ಬಿಳಿಯಾಗ ಬಂದಿರುತ್ತಲ್ಲ, ಬೆಳ್ಳಗಿರುತ್ತೆ ಪೌಡರ್, ತುಂಬಾ ಬೆಳ್ಳಗಿರುತ್ತೆ ಪೌಡರ್. ಆ ಪೌಡರ್ ಏನ್ ಮಾಡ್ತಾರೆ ಒಂದ್ ಕಡೆ ಸ್ಟಾಕ್ ಮಾಡಿ ಇಟ್ಕೊಂಡು ನಾವು ಉಂಡೆ ಮಾಡ್ಬೇಕು. ಅಂದ್ರೆ ಈಗ ಇದ್ರಲ್ಲಿ ಅಂಗನವಾಡಿನಲ್ಲಿ ಉಂಡೆ ಕಟ್ಕೊಡ್ತಾರೆ, ಅದೇ ರೀತಿ ನೀವು ಬೆಲ್ಲನ ಕರಗಿಸ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಬೆಲ್ಲ ಕರಗಿಸಿ ಸ್ವಲ್ಪ ಬಿಸಿ ಮಾಡಿ ಈ ಹಿಟ್ಟಿಗೆ ಹಾಕೊಂಡು ಕದಕಿ ಉಂಡೆ ಮಾಡಿ ಕೊಟ್ರೆ ನಿಜವಾಗ್ಲೂ ಆರೋಗ್ಯಕ್ಕೆ ಅದು ವಯಸ್ಸಾದವರಿಗಂತೂ
0: ಬೆಲ್ಲ ಯೂಸ್ ಮಾಡೋಣ.
1: ಬೆಲ್ಲದ ನೀರಲ್ಲಿ ಹಾಕಿ,
0: ಬೆಲ್ಲದ ನೀರಲ್ಲಿ
1: ಬೆಲ್ಲ ಚೆನ್ನಾಗಿ ಕುದಿಸಿ ಅದನ್ನ ಹಿಟ್ಟೊಳಗೆ ಹಾಕಿ ಉಂಡೆ ಕಟ್ಬೇಕು.
0: ಗಂಜಿ ತರ ಮಾಡಿನೂ ಕುಡಿಬೋದಲ್ಲ ಮೇಡಮ್?
1: ಗಂಜಿನೂ ಕುಡಿಬಹುದು, ಆದ್ರೆ ಗಂಜಿ ಅಂದ್ರೆ ಯಾವಾಗ್ಲೂ ಮಾಡಕ್ ಆಗಲ್ವಲ್ಲ. ಈ ಉಂಡೆ ಮಾಡಿಟ್ರೆ ಒಂದೊಂದು ಉಂಡೆ ಕೊಟ್ರು ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳು, ಯಾಕಂದ್ರೆ ವೈಟ್ ಇರುತ್ತೆ ಉಂಡೆ, ಬೆಲ್ಲ ಇರುತ್ತೆ, ಅದನ್ನ ಇಷ್ಟೇನೆ, ಅದ್ರಲ್ಲಿ ಏನು ಇಲ್ಲ, ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು. ಯಾವುದೇ ನಿಶಕ್ತಿ ಬರಲ್ಲ ವಯಸ್ಸಾದವ್ರಿಗೆ, ಸ್ವಲ್ಪ ಸುಸ್ತು ಬೇಗ ಆಗುತ್ತೆ ಅಂತಾರಲ್ಲ, ನಡೆದಾಡೋದಾಗಲ್ಲ, ಕುತ್ಕೊಳ್ಳೋಕೆ.
0: ಬೇಸಿಗೆ ಸಂದರ್ಭದಲ್ಲಂತೂ ನಿಜವಾಗ್ಲು ತುಂಬಾ ದಾಹ ಜಾಸ್ತಿ ಆಗ್ತಾ ಇದೆ ಮೇಡಮ್.
1: ಅದೇ ಪಾನೀಯ ಮಾಡ್ಕೋಬಹುದು,
0: ಅದೇ ಆ ತರ ಮಾಡ್ಕೊಂಡು.
1: ಇನ್ನೊಂದು ಮೇಡಮ್, ನೀವು ಪಾನೀಯ ಮಾಡ್ಕೋಬೇಕಾದ್ರೆ ಪಾನೀಯ ಮಾಡ್ತೀರಾ? ಒಪ್ಪತ್ತೀನಿ. ಪಾನೀಯ ಮಾಡೋ ಮುಂದೆ ಏಲಕ್ಕಿ ಹಾಕಿದ್ಕಿನ ಹೆಚ್ಚಾಗಿ ನಿಮಗೆ ಇದು ಬರುತ್ತೆ ನೋಡಿ, ಪುದೀನ ಸೊಪ್ಪ ಬರುತ್ತೆ.
0: ಹೌದು,
1: ಪುದೀನ ಸೊಪ್ಪನ ಸ್ವಲ್ಪ ತೊಳೆದು ಬಿಟ್ಟು ಚೆನ್ನಾಗಿ ತೊಳಿರಿ, ಅದ ಪಾನೀಯಕ್ಕೆ ಹಾಕಿ, ಒಂದ್ ಎರಡ್ ನಿಮಿಷ ಬಿಡಿ,
0: ಅದ್ರಲ್ಲಿ ಹಾಕಿ,
1: ಅದ್ರಲ್ಲಿ ಹಾಕೊಳ್ಳಿ. ಇನ್ನೊಂದ್ ಬರುತ್ತೆ ನಿಮಗೆ ಗೊತ್ತಿದೆಯಲ್ಲ, ನಮ್ ಕಡೆ ನಾವು ರಾಯಚೂರ್ ಕಡೆ ಎಲ್ಲ ಕಾಮಕಸ್ತೂರಿ ಅಂತ ಹೇಳ್ತೀವಿ ಅದಕ್ಕೆ, ಅದು ಒಂಥರ ಸ್ಮೆಲ್ ಇರುತ್ತೆ. ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು ಮೇಡಮ್, ಅದು ಅದು ಗ್ರೀನ್ ಆಗಿರುತ್ತೆ, ಮನೆ ಮುಂದೆ ಬೆಳೀತದೆ ಅದು. ಅದನ್ನ ಆ ಎಲೆನು ಹಾಕೊಂಡ್ರೆ ತುಂಬಾ ತುಂಬಾ ಒಂಥರ ಸುವಾಸನೆ ಇರುತ್ತೆ, ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು.
0: ತಗೊಳ್ಳಕ್ಕೂ ತುಂಬಾ ಇಷ್ಟಪಡ್ತಾರೆ
1: ತುಂಬಾ. ಅಲ್ಲ ಅದೊಂಥರ ಸ್ಮೆಲ್, ಕುಡಿತಾ ಇದ್ರೆ ಒಂಥರ ಘಮ ಇರುತ್ತೆ ಬಾಯಿ ಒಳಗಡೆ, ಅಷ್ಟು ಚೆನ್ನಾಗಿ ಬರುತ್ತೆ. ಅದನ್ನು ಹಾಕೋಬಹುದು ಮೇಡಮ್, ತುಂಬಾ ಚೆನ್ನಾಗಿರುತ್ತೆ, ಮಾಡಿ ನೋಡಿ.
0: ಪ್ರೀತಿ ಕೇಳಿದರೆ ಇದುವರೆಗೆ ಕೇಳಿದರಲ್ಲವೇ ರಾಗಿ ದೋಸೆ ಮಾಡುವುದು ಯಾವ ರೀತಿ ಅಂತ, ಮತ್ತೆ ಮಕ್ಕಳಿಗೆ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಮಾಡುವುದರ ಬಗ್ಗೆ ಹಾಗೂ ರಾಗಿಯಿಂದ ತಯಾರಿಸುವ ಹುರಿ ಹಿಟ್ಟು ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಪ್ರೀತಿ ಕೇಳುಗರು ತಿಳಿಸ್ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸೋಣವೇ. ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ಮೇಡಮ್, ನನ್ನನ್ನು ಇಲ್ಲಿ ಕರೆಸಿ ಈ ತರ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ನಿಮ್ಮ ರೇಡಿಯೋ ಸ್ಟೇಷನ್ಗೂ ತುಂಬಾ ಧನ್ಯವಾದ.
0: ತುಂಬಾ ಸಂತೋಷ ಮೇಡಮ್, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.

0: number 20. ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀರಿನ ಪರೀಕ್ಷೆ ಮಹತ್ವದ ಕುರಿತು ಸಂದರ್ಶನದ ಕಾರ್ಯಕ್ರಮಕ್ಕೆ ಇಂದಿನ ದಿನ ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಶ್ರೀಮತಿ ಅರ್ಚನಾ ಕೆಪಿ ಜಿಲ್ಲಾ ಫ್ಲೋರಸಿಸ್ಟ್ ಸಲಹೆಗಾರರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ.
1: ಮೇಡಮ್ ನಮಸ್ತೆ. ಇವತ್ತಿನ ಒಂದು ನೀರಿನ ಪರೀಕ್ಷೆ ಮಹತ್ವದ ಕುರಿತು ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
2: ಧನ್ಯವಾದಗಳು
1: ಮೇಡಮ್. ಈಗಾಗಲೇ ಸಾಕಷ್ಟು ಬಾರಿ ಹಲವು ಬಾರಿ ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ನೇರಫೋನ್ ಕಾರ್ಯಕ್ರಮ ಮುಖಾಂತರ ಸಂದರ್ಶನದ ಕಾರ್ಯಕ್ರಮ ಮುಖಾಂತರ ಸಾರ್ವಜನಿಕರಿಗೆ ಒಂದು ನೀರಿನ ಮಹತ್ವದ ಬಗ್ಗೆ ಅರಿವು ಮೂಡಿಸಿಕೊಂಡು ನಿರಂತರವಾಗಿ ಬರ್ತಾ ಇದ್ರು. ಸೊ ಇವತ್ತಿನ ದಿನ ಸಹ ಒಂದು ನೀರಿನ ಪರೀಕ್ಷೆಯ ಮಹತ್ವ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ತಮ್ಮ ಒಂದು ವೈಯಕ್ತಿಕ ಪರಿಚಯದ ಮುಖಾಂತರ ಪ್ರಾರಂಭ ಮಾಡೋಣ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚನಾ ಕೆಪಿ. ನಾನು ಜಿಲ್ಲಾ ಫ್ಲೋರಸ್ ಸಲಹೆಗಾರರಾಗಿ ಸತತ 10 ವರ್ಷಗಳಿಂದ ನಾನು ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನನ್ನ ಪಾರ್ಟ್ ಆಫ್ ಕೆಲಸ ಏನು ಅಂತ ಹೇಳಿದ್ರೆ, ಇಲ್ಲಿ ಫ್ಲೋರೈಡ್ ನೀರಿನಲ್ಲಿರುವಂತಹ ಫ್ಲೋರೈಡ್ ಅನ್ನ ಪರೀಕ್ಷೆ ಮಾಡಿ ಅದರ ಮಾಹಿತಿಯನ್ನು ಎಲ್ಲಾ ತಾಲೂಕು ಮಟ್ಟ ಹಾಗೂ ಹಳ್ಳಿ ಮಟ್ಟದಲ್ಲಿ ನಾನು ಅದನ್ನ ವಿವರಣೆ ಕೊಡುವಂತಹ ಕೆಲಸ ನಂದು. ಸೊ ಇಲ್ಲಿ ನಮಗೆ ಲ್ಯಾಬ್ ಟೆಸ್ಟಿಂಗ್ ನಡೆಯುತ್ತೆ. ನಮ್ಮಲ್ಲಿ ಲ್ಯಾಬ್ ಮುಖಾಂತರ ನಾವು ಫ್ಲೋರೈಡ್ ಟೆಸ್ಟಿಂಗ್ ಮಾಡ್ತೀವಿ. ಹಾಗೆ ನೀರಲ್ಲದೆ ಕೇಸ್ಗಳಲ್ಲಿ ಅಂದ್ರೆ ತೊಂದರೆಯಿಂದ ಬಾಧಿತರಾಗಿರುವಂತಹ ಕೆಲವೊಂದು ವ್ಯಕ್ತಿಗಳ ಮೂತ್ರ ಪರೀಕ್ಷೆಯನ್ನ ಮಾಡಿ ಅವರಿಗೆ ಎಷ್ಟು ತೊಂದರೆ ಇದೆ, ಅವ್ರ ತೊಂದರೆ ಆಗಿದ್ದಲ್ಲಿ ಯಾವ ತರ ಮಾಹಿತಿಯನ್ನ ಕೊಡಬೇಕು, ಅವ್ರಿಗೆ ಯಾವ ತರ ಒಂದು ಆಹಾರ ಪದ್ಧತಿ ಆಗ್ಲಿ, ಒಂದು ಮಾತ್ರೆಗಳ ಗುಳಿಗೆಗಳ ಒಂದು ಪದ್ಧತಿ ಆಗ್ಲಿ, ಯಾವ ತರ ಇಟ್ಕೋಬೇಕು ಅನ್ನೋದೊಂದು ನಾವು ಇಲ್ಲಿ ವಿವರಣೆ ಕೊಡ್ತೀವಿ ನಾವು. ಸೊ ಈ ಕಾರ್ಯಕ್ರಮದ ಉದ್ದೇಶ ಫ್ಲೋರೈಡ್ ನ ಕಮ್ಮಿ ಮಾಡಬೇಕು, ದೇಹದಲ್ಲಾಗ್ಲಿ ನೀರಿನಲ್ಲಾಗ್ಲಿ. ಇದು ಒಂದು ಮಹತ್ವದ ಕಾರ್ಯ ಆಗಿರೋದ್ರಿಂದ ಸತತ ಎಲ್ಲಾನದಕ್ಕಿಂತ 19 ಜಿಲ್ಲೆಗಳಲ್ಲಿ ನಮ್ಮಲ್ಲಿ ವಿಸ್ತರಣೆ ಆಗಿದೆ ಈ ಒಂದು ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಜಿಲ್ಲಾ ಫ್ಲೋರಸಿಸ್ ಕಾರ್ಯಕ್ರಮ ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಯಂತ್ರಣ ಹಾಗೂ ತಡೆಗಟ್ಟುವ ಕಾರ್ಯಕ್ರಮ, ಫ್ಲೋರಸಿಸ್ ನಿಯಂತ್ರಣ ಹಾಗೂ ತಡೆಗಟ್ಟುವ ಕಾರ್ಯಕ್ರಮ ಅಂತ ಹೇಳ್ಬೋದು. ಇದುವರೆಗೂ ನಮಗೆ ತಿಳಿದು ಬಂದಂತ ಇದರಲ್ಲಿ ರಿಸರ್ಚ್ ಪ್ರಕಾರ 19 ಜಿಲ್ಲೆಗಳು ಅಂದ್ರೆ ಕರ್ನಾಟಕದಲ್ಲಿ 19 ಜಿಲ್ಲೆಗಳಲ್ಲಿ ನಾವು ನೋಡಬಹುದು ಅಂದ್ರೆ ಫ್ಲೋರೈಡ್ ಹೆಚ್ಚಾಗಿ ಕಾಣಿರುವಂತಹ ಜಾಗ, ನೀರಿನಲ್ಲಿ ಹೆಚ್ಚಾಗಿ ಕಂಡು ಬಂದಿರುವಂತ ಜಾಗಗಳು ಅಂತ ಹೇಳ್ಬೋದು. ಹಾಗಾಗಿ 19 ಜಿಲ್ಲೆಯಲ್ಲಿ ಪ್ರಕಾರವಾಗಿ ನಾವು ಈ ಕಾರ್ಯಕ್ರಮಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಮುಂದೆ ಅದು ಜಾಸ್ತಿ ಆಗುವಂತ ಒಂದು ಮಾಹಿತಿ ಇದೆ. ಬಟ್ ಈ ಇದುವರೆಗೂ 19 ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಇದನ್ನ ಬಿಟ್ರೆ ಕರ್ನಾಟಕ ಅನ್ನೋದು ಬಿಟ್ರೆ ದೇಶಾದ್ಯಂತ ಏಷ್ಯಾ ಮಟ್ಟದಲ್ಲಿ ನಮ್ಮದು ಒಂದು ಉನ್ನತ ಸ್ಥಾನದಲ್ಲಿದೆ ಈ ಫ್ಲೋರೈಡ್ ಅಂಶ. ಉನ್ನತ ಸ್ಥಾನ ಅಂದ್ರೆ ಏಷ್ಯಾದಲ್ಲಿ ಚೈನಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಂತ ಏನಿದೆ ಅದರಲ್ಲಿ ಇಂಡಿಯಾ ಒಂದು ಒಳ್ಳೆಯ ಫ್ಲೋರೈಡ್ ರಿಚ್ ಆಗಿರುವಂತಹ ಜಾಗ. ಯಾಕಂದ್ರೆ ನಮ್ಮಲ್ಲಿ ಜಾಸ್ತಿ ಗ್ರೌಂಡ್ ಲೆವೆಲ್ ವಾಟರ್ ಅಂದ್ರೆ ಬೋರ್ ನೀರನ್ನ ಅಳವಡಿಕೆ ಮಾಡಿಕೊಂಡು ನೀರಿನ ಒಂದು ಉಪಯೋಗವನ್ನ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ನೀರಿನ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಈ ಸರ್ಫೇಸ್ ವಾಟರ್ ಅಂತ ಹೇಳ್ತೀವಿ ಅಂದ್ರೆ ಹೊರಗಡೆ ನೆಲದ ಒಂದು 10 ಅಡಿ ಮೇಲೆ ಬರುವಂತಹ ನೀರು ಅಂದ್ರೆ ಈ ಕೆರೆ, ಕಟ್ಟೆ, ನದಿ ಆ ತರದ್ದು ತುಂಬಾ ಕಮ್ಮಿ ಇದೆ ನಮ್ಮ ಜಾಗದಲ್ಲಿ. ಸೊ ಯಾವಾಗ ಕಮ್ಮಿ ಆಗ್ತಾ ಬರುತ್ತೋ ಆಗ ಭೂಮಿಯ ಒಂದು ತಳಮಟ್ಟದಲ್ಲಿ ನಮಗೆ ನೀರು ಸಿಗುವಂತಹ ಒಂದು ಇದಿರುತ್ತೆ. ನಮ್ಮ ಅವಶ್ಯಕತೆಗಿಂತ ಜಾಸ್ತಿ ಬಳಕೆ ಮಾಡೋದ್ರಿಂದ ಏನಾಗಿದೆ, ನೀರು ತಳಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದ್ರೆ ಬೋರ್ ಲೆವೆಲ್ ಹೋಗಿದೆ. ಆ ಬೋರ್ ಇಂದ ನಾವು ನೀರನ್ನ ಹೊರತೆಗೆದು ನಾವು ಉಪಯೋಗ ಮಾಡುವಂತದ್ದು ವಾಡಿಕೆ ಆಗಿದೆ. ಆ ವಾಡಿಕೆಯಿಂದ ಏನಾಗಿದೆ ಅಂತ ಹೇಳಿದ್ರೆ ಇವಾಗ ಇಲ್ದಿರುವಂತಹ ಒಂದು ನಿಧಿನ ಕಂಡಿಡದಷ್ಟು ಏನಾಗ್ತಾ ಇದೆ, ಆ ನಿಧಿಯಲ್ಲಿ ಕೆಲವೊಂದು ಕಲ್ಮಶಗಳು ಆಚೆ ಬರ್ತಾ ಇದೆ. ಅಂದ್ರೆ ನಿಧಿ ಅನ್ನೋದು ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮಗೆ ಬೇಕಾಗಿರುವಂತ ನೀರು ನಿಧಿಯಾಗಿ ಸೇರ್ಕೊಂಡ್ಬಿಟ್ಟಿದೆ ಇವಾಗ ನಮ್ಮ ಜೀವನದಲ್ಲಿ. ನೀರಿಲ್ಲ ಅಂತ ಹೇಳಿದ್ರೆ ದಿನಬಳಕೆ ವಸ್ತುಗಳಲ್ಲಿ ತೊಳೆಯೋದಕ್ಕಾಗ್ಲಿ, ಯಾವ್ದೇ ದಿನ ಸ್ನಾನಕ್ಕಾಗ್ಲಿ, ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಇಷ್ಟು ನೀರು ಕುಡಿಬೇಕು ಅಂತ ಹೇಳ್ತಾರೆ ಅದನ್ನ ಸೇವನೆ ಮಾಡಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ನೀರಿನ ಒಂದು ಅವಶ್ಯಕತೆ ಇಷ್ಟಾಗಿರೋದ್ರಿಂದ ಏನಾಗುತ್ತೆ, ಸರ್ಫೇಸ್ ವಾಟರ್ ಅಂದ್ರೆ ಹೊರಗಡೆ ಪ್ರಪಂಚಕ್ಕೆ ಕಾಣಿಸುವಂತ ಕೆರೆ, ಕಟ್ಟೆಗಳು, ಡ್ಯಾಮ್ಗಳು ಎಲ್ಲ ಖಾಲಿ ಹಾಕ್ತಿರೋದ್ರಿಂದ ಏನಾಗಿದೆ, ಒಳಗಡೆ ಇರುವಂತಹ ನೀರು ತುಂಬಾ ಒಳಗಡೆ ಹೋಗಿ ಅದು ಬತ್ತೋಗುವಂತ ಸ್ಥಿತಿಯಲ್ಲಿದೆ. ಆ ಬತ್ತೋಗಿರೋ ನೀರನ್ನ ತೆಗೆದು ನಾವು ಏನ್ ತಗೊಳ್ತೀವಿ ಅವಾಗ ನಮಗೆ ಸಿಗುವಂತಹ ಕಲ್ಮಶಗಳು ಅಂದ್ರೆ ಅದರ ಜೊತೆ ಬರುವಂತ ಆರ್ಸೆನಿಕ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಫ್ಲೋರಿನ್ ಆಗಿರ್ಬೋದು, ಈ ಎಲ್ಲ ಏನು ಅಂತ ಹೇಳಿದ್ರೆ ನಮ್ಮ ಒಂದು ಕೆಮಿಕಲ್ ಟರ್ಮ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇವೆಲ್ಲ ಪಿ ಬ್ಲಾಕ್ಸ್ ಅಲ್ಲಿ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದೆಲ್ಲ ಯಾವ ತರ ಇರುತ್ತೆ ಅಂದ್ರೆ ನೋಡೋದಿಕ್ಕೆ ಕಾಣೋದಿಕ್ಕೆ ಅದೆಲ್ಲ ಕಣ್ಣಿಗೆ ಕಾಣದಿರೋ ಹಾಗೆ ಯಾವ್ದ್ರಲ್ಲಾದ್ರೂ ಮಿಕ್ಸ್ ಆಗಿ ಬರುವಂತದ್ದು, ಅದು ಕುಡಿತಾ ಇದ್ರೆ ನಮ್ಗೆ ಇದ್ರಲ್ಲಿ ಏನು ಇಲ್ಲ ಅಂತ ಅನ್ಸೋದು, ಆ ತರ ನಡೀತಾ ಇರುತ್ತೆ. ಬಟ್ ಒಳಗೆ ಹೋದ ಮೇಲೆ ಅದರ ಒಂದು ಪ್ರಭಾವದಿಂದ ನಮ್ಗೆ ತುಂಬಾ ಸಾಕಷ್ಟು ತೊಂದರೆಗಳಾಗುವಂತಹ
1: ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಸಾಮಾನ್ಯವಾದ.
2: ಹೌದು, ಯಾವ್ದೇ ಆಗ್ಲಿ, ಇವಾಗ ಬ್ರೋಮಿನ್ ಆಗ್ಲಿ ಕ್ಲೋರಿನ್ ಆಗ್ಲಿ ಎಲ್ಲ ಕೂಡ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಒಂದು ಕಾಂಪೌಂಡ್ ಅಲ್ಲಿ ಮಾಡಿದಾಗ ನಮ್ಗೆ ಸಿಗುವಂತದ್ದು ಪೌಡರ್. ಬಟ್ ನಮ್ಮ ಫ್ಲೋರಿನ್ ನಾವು ಏನು ಒಂದು ನಾವು ಹೇಳ್ತೀವಿ ಅದು ಕಂಪ್ಲೀಟ್ ಆಗಿ ನಮ್ಗೆ ಕಣ್ಣಿಗೆ ಕಾಣಿಸ ಪಾರದರ್ಶಕವಾಗಿರುತ್ತೆ. ನೀರಿನಲ್ಲಿ ಯಥೇಚ್ಛವಾಗಿ ಮಿಕ್ಸ್ ಆಗುವಂತಹ ವಸ್ತು ಇದು. ನಮ್ಮ ಸೈನ್ಸ್ ಟರ್ಮ್ ಅಲ್ಲಿ ಹೆಚ್ ಟೂ ಅಂತ ಹೇಳ್ತೀವಿ, ಆ ಹೆಚ್ ಟೂಗೆ ಈ ಫ್ಲೋರಿನ್ ಎಫ್ ಟೂ ಬೇಗ ಮಿಕ್ಸ್ ಆಗುತ್ತೆ. ಕಾಂಬಿನೇಷನ್ ಆಫ್ ಎಚ್ ಟೂ ಅಂಡ್ ಎಫ್ ಟೂ ಅಂದ್ರೆ ತುಂಬಾ ಬೇಗ ಕಂಬೈನ್ ಆಗುತ್ತೆ. ಕಂಬೈನ್ ಆಗಿದ ತಕ್ಷಣ ಅದು ಹೆಚ್ ಟೂ ಓ ಆಗಿ ಆಚೆ ಬರುತ್ತೆ, ಆಕ್ಸಿಜನ್ ಮಿಕ್ಸ್ ಆಗಿ. ಫ್ಲೋರಿನ್ ಏನಾಗುತ್ತೆ, ಹಾರ್ಡ್ ಸಬ್ಸ್ಟೆನ್ಸ್ ಅಲ್ಲಿ ಅಲ್ಲೇ ಬಚ್ಚಿಟ್ಕೊಂಡು ಹೊರಗೆ ಬಂದ ಮೇಲೆ ನಮಗೆ ಸಾಕಷ್ಟು ತೊಂದರೆಗಳನ್ನ ನಾವು ಫೇಸ್ ಮಾಡ್ತೀವಿ. ಆ ಸಾಕಷ್ಟು ತೊಂದರೆಗಳಲ್ಲಿ ಮೇನ್ ಇರೋಂತಹ ತೊಂದರೆ ಏನು ಅಂದ್ರೆ ಫ್ಲೋರೋಸಿಸ್, ಫ್ಲೋರೈಡ್ ಇಂದ ಬರುವಂತಹ ಒಂದು ತೊಂದರೆ. ಇದು ನಾವು ಕಾಯಿಲೆ ಅನ್ನೋದಕ್ಕಿಂತ ತೊಂದರೆ ಅಂತ ಹೇಳ್ಬೋದು. ಈ ತೊಂದರೆಯಲ್ಲಿ ಹೇಗಿರುತ್ತೆ ಅಂದ್ರೆ, ಸತತವಾಗಿ ದೀರ್ಘಕಾಲದವರೆಗೆ ನಾವು ಸೇವನೆ ಮಾಡ್ತಾ ಇರುವಂತ ನೀರಿಂದ ನಮಗೆ ದಂತ ಫ್ಲೋರೋಸಿಸ್ ಆಗ್ಲಿ ಮೂಳೆಗಳ ಫ್ಲೋರೋಸಿಸ್ ಆಗ್ಲಿ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಈ ದಂತ ಮತ್ತೆ ಮೂಳೆ ಒಂದ್ ಸಾರಿ ಬಂತು ಅಂತ ಹೇಳಿದ್ರೆ ಅದನ್ನ ರೀಸೈಕಲ್ ಮಾಡೋದಕ್ಕೆ ಆಗಲ್ಲ, ಅಂದ್ರೆ ಯಾವ್ದೇ ತರ ರಿಪೇರ್ ಮಾಡೋದಕ್ಕೆ ಆಗಲ್ಲ. ರಿಪೇರ್ ಮಾಡೋದಕ್ಕೆ ತಗೊಂಡ್ರು ಕೂಡ ಸಮ್ ರೆಡಿ

0: ಅಂದ್ರೆ ನಾವು ಡೆಂಟಲ್ ಫ್ಲೋರೋಸಿಸ್ ಅಲ್ಲಿ ದಂತದ ಮೇಲಿರುವಂತಹ ಕರೆಗಳನ್ನ ತೆಗೆಸಿ ಕ್ರಿಪಿಂಗ್ ಅಂತ ಹೇಳ್ತಾರೆ, ತೆಗೆಸಿ ವರ್ನರ್ ಅಂತ ಹೇಳ್ತಾರೆ, ಅಂದ್ರೆ ಅದನ್ನ ನೀಟಿಗೆ ನೀಟ್ ಕಲರ್ ನೆಲ್ಲ ಶೇವ್ ತರ ಮಾಡಿ ಕ್ಲೀನ್ ಮಾಡ್ತೀವಿ. ಬಟ್ ಅದ ರಿಪೀಟ್ ಏನಾಗುತ್ತೆ, 2-3 ತಿಂಗಳಿಗೆ ಮತ್ತೆ ಅದ ರಿಪೀಟ್ ಬಂದ್ಬಿಡುತ್ತೆ. ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಆ ಫ್ಲೋರೈಡ್ ಅನ್ನೋದು ಯಾವುದೇ ಒಂದು ವಸ್ತು ಮೇಲೆ ಕುತ್ಕೊಳ್ಳೋದಾಗ್ಲಿ, ಆ ವಸ್ತುನ ಹಾಳು ಮಾಡೋದಾಗ್ಲಿ ಮಾಡಲ್ಲ, ಅದು ಕಂಪ್ಲೀಟ್ ಬಾಡಿಯಲ್ಲಿ ಅದು ಅಬ್ಸಾರ್ಬ್ ಆಗ್ಬಿಡುತ್ತೆ. ಯಾವಾಗ ಅದು ಅಬ್ಸಾರ್ಬ್ ಆಗುತ್ತೆ, ಅವಾಗ ನೀವು ಎಷ್ಟೇ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲಿ ರಿಪೀಟೆಡ್ ಅದು ಡ್ಯಾಮೇಜ್ ಮಾಡ್ತಾನೆ ಇರುತ್ತೆ. ಆ ಡ್ಯಾಮೇಜ್ ಜೊತೆಗೆ ಈ ನಾವೇನು ಪ್ರೊಸೆಸ್ ಹೇಳ್ತೀವಿ ಟ್ರೀಟ್ಮೆಂಟ್ ತಗೋಬೇಕು ಡೆಂಟಲ್ ಇದರಲ್ಲಿ ಅಂತೇಳಿ, ಆ ಪ್ರೋಸೆಸ್ ಆದ ಮೇಲೆ ಕಂಪ್ಲೀಟ್ ನಮ್ಮ ಏನು ಹಲ್ಲುಗಳ ಒಂದು ಜೋಡಣೆ ಏನಿದೆ ಅದು ಅಲಗಾಡಕ್ ಶುರು ಆಗುತ್ತೆ. ಯಾವುದೇ ತರ ಗಟ್ಟಿ ಪದಾರ್ಥ ನುಂಗಕ್ಕಾಗಲ್ಲ, ಬಿಸಿ ಪದಾರ್ಥ, ತಣ್ಣ ಪದಾರ್ಥ ಎಲ್ಲದಕ್ಕೂ ನಾವು ಸೆನ್ಸಿಟಿವ್ ಆಗ್ಬಿಡ್ತೀವಿ. ಸೊ ಇದಿದ್ದು ನಾವು ಅದನ್ನ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ನ್ಯೂಟ್ರಿಷನಲ್ಲಿ ಕಮ್ಮಿ ಮಾಡ್ಕೋಬೇಕು, ಇಲ್ಲ ಸಪ್ಲಿಮೆಂಟ್ ಅಲ್ಲಿ ಕಮ್ಮಿ ಮಾಡ್ಕೋಬೇಕು. ಅದಕ್ಕೆ ಯಾವ್ದೇ ತರ ರಿಪ್ಲೇಸ್ಮೆಂಟ್ಸ್ ಇಲ್ಲ. ಒಂದ್ಸರಿ ಆಪರೇಷನ್ ಮಾಡ್ಸ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ, ಇಲ್ಲ ಅದನ್ನ ಕ್ಲೀನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ.
1: ನಮ್ಮ
0: ದೇಹದಲ್ಲಿ ಅನ್ನೋದಕ್ಕಿಂತ ನರಗಳಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಪ್ರತಿ ಸರಿ ನೀವು ಕ್ಲೀನ್ ಮಾಡಿಸಿದಾಗ ಆ ನರಗಳಿಂದ ಮತ್ತಷ್ಟು ಕರೆ ಜಾಸ್ತಿ ಆಗುತ್ತೆ. ಮತ್ತೆ ಕೆಲವೊಂದು ಕಡೆ ಏನಾಗಿದೆ ಅಂತ ಹೇಳಿದ್ರೆ, ಕಾಲುಗಳು ಅಂದ್ರೆ ಮೂಳೆಗಳಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದ್ದಲ್ಲಿ ಅದರ ಒಂದು ಆಪರೇಷನ್ಸ್ ಮಾಡುವಂತ ಪರಿಗಣನ ಇದೆ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿನ ಒಂದು ಇದು ಆ ಟೈಮ್ಗೆ ಅದು ಟೈಟ್ ಅಂತ ಬರುತ್ತೆ. ಅಂದ್ರೆ ಆ ಒಂದು ಸ್ಕ್ರೂ ಹಾಕಿ ಮಾಡಿ ಅವರು ಸ್ವಲ್ಪ ಬಾಗಿರುವಂತ ಕಾಲುಗಳನ್ನ ಕೈಗಳನ್ನ ಸ್ಟ್ರೈಟ್ ಮಾಡಿ ಇಡ್ತಾರೆ. ಅದೇ ಸ್ವಲ್ಪ ದಿನ ಅದೇ ಫ್ಲೋರೈಡ್ ನೀರನ್ನ ಕುಡಿತಾ ಇದ್ದಲ್ಲಿ ಅದು ಮತ್ತಷ್ಟು ಬಾಗೋದಕ್ಕಿಂತ ಕಟ್ ಆಗ್ಬಿಡುತ್ತೆ. ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕರೆಕ್ಷನ್ಸ್ ಅನ್ನೋದಕ್ಕಿಂತ ಮಾಡಿಸ್ಕೊಳ್ಳೋದಕ್ಕಿಂತ ಸುಮ್ಮನೆ ಇರೋದ್ ಬೆಟರು. ನಾವು ತಡ್ಕೊಂಡಾದ್ರು ಇರ್ತೀವಿ, ಮಾಡಿಸ್ಕೊಂಡು ಕಂಪ್ಲೀಟ್ ಕಾಲ್ ಕೈ ಮುರಿದೋದ್ರೆ ನಮ್ಗಿನ್ನ ಕಷ್ಟ ಅನ್ನೋ ಸ್ಥಿತಿಯಲ್ಲಿದ್ದಾರೆ ಜನ. ಸೊ ನಮ್ಮ ಕೋಲಾರ ಜಿಲ್ಲೆಯನ್ನು ತಗೊಂಡ್ರೆ ದಂತ ಸ್ವಲ್ಪ ಜಾಸ್ತಿನೇ ಇದೆ ಮಕ್ಕಳಲ್ಲಿ. ಡೆಂಗ್ಯೂ ಫ್ಲೋರೋಸಿಸ್, ಹಲ್ಲ ದಂತದ ಮೇಲೆ ಇರುವಂತ ಫ್ಲೋರೋಸಿಸ್ ತೊಂದರೆಗಳು ಜಾಸ್ತಿ ಇದೆ ಮಕ್ಕಳಲ್ಲಿ. ಅದು 6-10 ವರ್ಷದ ಮಕ್ಕಳಲ್ಲಿ ಇನ್ನ ಜಾಸ್ತಿ ಕಾಣಿಸ್ತಾ ಇದೆ. ಈ ಮೂಳೆಗಳ ಫ್ಲೋರೋಸಿಸ್ ಅಪರೂಪದಲ್ಲಿ ಅಪರೂಪವಾಗಿ ಅವರು ಸತತವಾಗಿ ಅದೇ ಬೋರ್ವೆಲ್ ನೀರನ್ನ ಕುಡಿತಾ, ಯಾವುದೇ ಕಾರಣಕ್ಕೂ ಅವರು ನಾವು ಫಿಲ್ಟರ್ ನೀರನ್ನ ಕುಡಿಯೋಲ್ಲ, ನಮ್ಗೆ ಫಿಲ್ಟರ್ ನೀರ್ ಆಗಲ್ಲ ಅನ್ನೋರ್ಗೆ ಕಂಪಲ್ಸರಿ ಇದು ಒಂದು ತೊಂದರೆ ಬಾಸುತ್ತೆ. ಇನ್ನು ಅದನ್ನ ಬಿಟ್ಟು ಎರಡೂ ಬಿಟ್ಟು ಇನ್ನೊಂದು ಅಂತ ಹೇಳಿದ್ರೆ, ಇತರೆ ಅಂಗಾಂಗಗಳ ಫ್ಲೋರೋಸಿಸ್ ಅಂದ್ರೆ ಬೇರೆ ಅಂಗಾಂಗಗಳ ಮೇಲೆ ಇದು ತೊಂದರೆ ಬಿಡುತ್ತೆ. ಅಂದ್ರೆ ಕೆಲವೊಬ್ಬರಿಗೆ ಕಿಡ್ನಿ ಮೇಲೆ ತೊಂದರೆ, ಕಿಡ್ನಿ ಸರಿಯಾಗಿ ಫಂಕ್ಷನ್ ಆಗ್ದಿರಾ ಡಯಾಲಿಸಿಸ್ ವರ್ಗೂ ಹೋಗ್ತಾರೆ. ಕೆಲವೊಬ್ಬರಿಗೆ ಹೊಟ್ಟೆಯಲ್ಲಿ ತುಂಬಾ ತೊಂದರೆಗಳು ಅನುಭವಿಸಿ ಅಲ್ಸರ್ಸ್ ಎಲ್ಲ ಆಗಿ ಹುಣ್ಣಾಗಿ ತುಂಬಾ ಒದ್ದಾಡ್ತಾರೆ. ತುಂಬಾ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನಡುವೆ ಕಾಣಿಸ್ಕೊಳ್ತಾ ಇರುವಂತ ಬಂಜೆತನ. ಪ್ರತಿ ಹಳ್ಳಿಯಲ್ಲೂ ನಾವು ಪರೀಕ್ಷೆ
1: ಮಾಡಬೇಕು. ಪುರುಷರಲ್ಲೂ ಸಮೇತ ಇದೆ ಕೆಲವು,
0: ಹೌದು, ಬಟ್ ಜನ ಬ್ಲೇಮ್ ಮಾಡೋದು ಮಹಿಳೆಯ ಮೇಲೆ. ಬಂಜೆ ಅಂದ ತಕ್ಷಣ ಫಸ್ಟ್ ಪಾಯಿಂಟ್ ಔಟ್ ಮಾಡೋದು ಹೆಣ್ಣಿಗೆ ಲಾಯಕ್ಕಿಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ಏನಾಗುತ್ತೆ, ಈ ಫ್ಲೋರೈಡ್ ಇರೋದ್ರಿಂದ ತೊಂದರೆ ಏನಾಗುತ್ತೆ ಅಂದ್ರೆ, ಆ ಫ್ಲೋರೈಡ್ ನಿಂದ ಕುಡಿದಾಗ ಆ ವೀರಾಣುಗಳಾಗ್ಲಿ ಅಂಡಾಶಯದ ಮೇಲೆ ಆಗ್ಲಿ ತುಂಬಾ ಪ್ರಭಾವ ಬೀಳುತ್ತೆ. ಅಂಡಾಶಯದ ಒಂದು ಶೆಲ್ ಅಂತ ಏನ್ ಹೇಳ್ತೀವೋ, ಔಟರ್ ಶೆಲ್ ಅಂತ ಹೇಳಿ, ಅದು ವೀಕ್ ಮಾಡ್ಬಿಡುತ್ತೆ. ವೀರಾಣುಗಳ ಒಂದು ಮೂಮೆಂಟ್ ಅಂತ ಏನಿರುತ್ತೆ ಅದನ್ನ ಡೌನ್ ಮಾಡುತ್ತೆ. ಸೊ ಹಾಗಾಗಿ ಅವ್ರಿಗೆ ಬಂಜೆತನ ಕಾಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ನಾವು ಹಳ್ಳಿಗಳಲ್ಲಿ ಹೋದಾಗ ಅವ್ರಿಗೆ ತುಂಬಾ ವಯಸ್ಸಾಗ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ಒಂದು ಅವರ ಸಂಸಾರ ಜೀವನದಲ್ಲಿ 30 ವರ್ಷ ಕಂಪ್ಲೀಟ್ ಮಾಡಿರ್ತಾರೆ. ಅವ್ರಿಗೆ ಒಂದು 60 ವರ್ಷ ಯಜಮಾನರಿಗೆ ಹೆಂಡತಿ ಒಂದು 50 ವರ್ಷ ಇರುತ್ತೆ. ಕೇಳಿದಾಗ ಇಲ್ಲಮ್ಮ ನಾವು ಮಕ್ಕಳಿಲ್ಲ ಅಂತಾರೆ. ಒಂಥರ ಬಾಧೆ ಏನು ಅಂತ ಹೇಳಿದ್ರೆ, ಅವ್ರಿಗೆ ಗೊತ್ತಿಲ್ದಿರಾನೆ ಅವರನ್ನ ಈ ತರ ಒಂದು ಬಾಧೆಗೆ ತಂದಿರುವಂತಹ ಈ ಫ್ಲೋರೈಡ್ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದು ಕೂಡ ಒಂದು ಮೂಲ ಕಾರಣ. ಇದರ ಜೊತೆಗೆ ತುಂಬಾ ಜನ ಏನಾಗಿದೆ ಅಂತ ಹೇಳಿದ್ರೆ, ಈ ತರ ನೀರನ್ನ ಕುಡಿದು ರಕ್ತಹೀನತೆಗೆ ತುಂಬಾ ತುತ್ತಾಗ್ತಿದ್ದಾರೆ. ಈ ರಕ್ತಹೀನತೆ ಹೇಗಿರುತ್ತೆ ಅಂದ್ರೆ, ಇಟ್ಸ್ ಅ ಸಡನ್ ಡೆತ್. ಸಡನ್ ಡೆತ್ ಅನ್ನೋದಕ್ಕಿಂತ ಲಿಟಲ್ ಬಿಟ್ ಸ್ಲೋ ಪಾಯ್ಸನಿಂಗ್ ಅಂತ. ಅಂದ್ರೆ ಕುಡಿತಾ ಕುಡಿತಾ ಇದ್ದಕ್ಕಿದ್ದ ಹಾಗೆ ಅದು 10 ಗ್ರಾಮ್ ಇದ್ದಿದ್ದು 7 ಗ್ರಾಮ್ಗೆ, 7 ಗ್ರಾಮ್ ಇದ್ದು 2 ಗ್ರಾಮ್ಗೆ, ಆತರ ಇಳಿದು ಸಡನ್ ಆ ಮನುಷ್ಯ ಸತ್ತೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಅದನ್ನ ಪರೀಕ್ಷೆ ಮಾಡಿಸ್ಕೊತಾ ಇರ್ಬೇಕು. ಅದರಲ್ಲೂ ಜಾಸ್ತಿ ಈ ಗರ್ಭಿಣಿಯರಲ್ಲಿ ತುಂಬಾ ಕಾಣುವಂತಹದ್ದು ಇದು ರಕ್ತಹೀನತೆ. ಯಾಕಂದ್ರೆ ಒಂದು ಜೀವ ಅದಷ್ಟೇ ಪ್ರಾಣ ಹೋಗ್ತಾ ಇದೆ ಅಂದ್ರೆ ಅದೊಂದು ಅರ್ಥ ಇರುತ್ತೆ. ಅದ್ರೊಳಗೊಂದು ಜೀವ ಹೋಗಿದೆ ಯಾವ್ದೋ ಒಂದು ಚಿಕ್ಕ ಕಾರಣಕ್ಕೆ ಅಂತ ಹೇಳಿದಾಗ, ಅದರ ಸುರಕ್ಷತೆ ನಾವು ಕಾಪಾಡ್ಕೊಳ್ಳೋದ್ರಿಂದ ಏನ್ ಮಾಡ್ಬೇಕು, ಇಬ್ಬರ ಒಂದು ಯೂರಿನ್ ಟೆಸ್ಟ್ ಆಗ್ಲಿ ಬ್ಲಡ್ ಟೆಸ್ಟ್ ಆಗ್ಲಿ ಕಂಪಲ್ಸರಿ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಒಂದು ಫ್ಲೋರೈಡ್ ಇಂದ ಹೆಣ್ಣು ಮಗುಗಾಗ್ಲಿ ಅದ್ರೊಳಗಿರುವಂತ ಒಂದು ಸಣ್ಣ ಜೀವಕ್ಕಾಗ್ಲಿ ತೊಂದರೆ ಆಗಬಾರದು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಪ್ರತಿ ತಿಂಗಳ ಒಂದು PMSM ಅಂತ ಮಾಡುವಾಗ ಆ ಮಕ್ಕಳಲ್ಲಿ ಏನ್ ತೊಂದರೆ ಇದೆ, ಫ್ಲೋರೈಡ್ ಇಂದ ಏನಾದ್ರು ತೊಂದರೆ ಆಗ್ತಿದೆ ಅಂತ ಹೇಳಿ ಪರೀಕ್ಷೆ ಮಾಡ್ತಿರ್ತೀವಿ, ಅದರ ಒಂದು ಮಾಹಿತಿ ಕೊಡ್ತೀವಿ. ಸೊ ಎಲ್ಲದಕ್ಕೂ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಫ್ಲೋರೈಡ್ ಹೆಚ್ಚಾಗಿದ್ದಲ್ಲಿ ಈ ತರ ತೊಂದರೆ ಆಗತ್ತೆ ಅಂತ ಹೇಳಿ. ಆ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ನಾವು ಪಾಟಿಸಬೇಕಾಗಿರುವಂತ ಒಂದು ಕ್ರಮಗಳೇನು ಅಂದ್ರೆ, ಹೆಚ್ಚು ಹೆಚ್ಚು ಕ್ಯಾಲ್ಸಿಯಂ ಇರುವಂತ ಪದಾರ್ಥಗಳನ್ನ ಸೇವನೆ ಮಾಡ್ಬೇಕು ಆಹಾರ ಪದ್ಧತಿಯಲ್ಲಿ. ಇಲ್ಲ ಕ್ಯಾಲ್ಸಿಯಂ ನನಗೆ ಆಗ್ತಿಲ್ಲ, ಒಬ್ಬೊಬ್ಬರಿಗೆ ಹೇಳುವಂತ ವಾಡಿಕೆ ಇರುತ್ತೆ, ನನಗೆ ಹಾಲು ಕುಡಿದ್ರೆ ಆಗಲ್ಲ, ಮಜ್ಜಿಗೆ ಕುಡಿದ್ರೆ ಶೀತ, ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ. ಸೊ ಅವ್ರೇನ್ ಮಾಡ್ಬೇಕು, ಸಪ್ಲಿಮೆಂಟ್ಸ್, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್, ಇಲ್ಲ ಮಲ್ಟಿ ವಿಟಮಿನ್ ಸಪ್ಲಿಮೆಂಟ್ಸ್, ವಿಟಮಿನ್ ಸಿ ರಿಚ್ ಸಪ್ಲಿಮೆಂಟ್ಸ್ ನ ತಗೊಳ್ಳೋದು ಒಳ್ಳೇದು. ನಮಗೆ ಹೊರಗಡೆಯಿಂದ ಸೇರ್ತಾ ಇಲ್ಲ ಅಂದಾಗ ಈ ತರ ಬೇರೆ ಸಪರೇಟ್ ಆಗಿ ತಗೋಬೇಕು. ಇಲ್ಲ ಅದ್ರ ಬಿಟ್ಟು ಹಾಲು, ಹಾಲಿನ ಪದಾರ್ಥಗಳು, ನುಗ್ಗೆ ಸೊಪ್ಪು ಯಥೇಚ್ಛವಾಗಿ ಕ್ಯಾಲ್ಸಿಯಂ ಇರುತ್ತೆ. ಅದ್ರ ಜೊತೆಗೆ ವಿಟಮಿನ್ ಸಿ ಹೆಚ್ಚಾಗಿರುವಂತ ಪದಾರ್ಥಗಳು ಅಂದ್ರೆ ಹುಳಿ ಪದಾರ್ಥಗಳು, ನಿಂಬೆ ಹುಳಿ ಆಗಿರ್ಬೋದು, ಹುಣಸೆ ಹುಳಿ ಆಗಿರ್ಬೋದು, ದಾಳಿಂಬೆ ಸರಿ ಆರೆಂಜ್ ಆಗಿರ್ಬೋದು, ದಾಳಿಂಬೆ ಇದಾಗಿರ್ಬೋದು, ಸೇಬೆಕಾಯಿ, ಪ್ರತಿಯೊಂದು ಒಳ್ಳೆ ವಿಟಮಿನ್ ಸಿ ರಿಚ್ ಫುಡ್ ಆಗಿರೋದ್ರಿಂದ ತುಂಬಾ ಒಳ್ಳೇದು. ಅದ್ರ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್, ನಾವು ದಿನ ಬಳಕೆಯಲ್ಲಿ ಮಾಡುವಂತ ಈರುಳ್ಳಿ ಆಗ್ಲಿ, ಬೆಳ್ಳುಳ್ಳಿ ಆಗ್ಲಿ, ಶುಂಠಿ ಆಗ್ಲಿ, ಇವೆಲ್ಲ ಒಳ್ಳೆ ಆಂಟಿ ಆಕ್ಸಿಡೆಂಟ್ಸ್. ತುಂಬಾ ಜನ ಅದನ್ನ ಬಳಕೆಯನ್ನ ಮಾಡೋದೇ ಇಲ್ಲ ಜೀವನದಲ್ಲಿ, ನನಗೆ ಅದು ಇಷ್ಟ ಆಗಲ್ಲ, ಅದು ಸ್ಮೆಲ್ ಆಗಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ. ಸೊ ಅವೆಲ್ಲ ಮಾಡ್ತಾ ಮಾಡ್ತಾ ಈ ಫ್ಲೋರೈಡ್ ಅನ್ನೋದು ದೇಹದಲ್ಲಿ ಆದಷ್ಟಾಗ ಕಮ್ಮಿ ಆಗುವಂತ ಒಂದು ಪ್ರಕ್ರಿಯೆ ಇದೆ. ಸೊ ಒಂದು ಕೊನೆಯದಾಗಿ ಹೇಳ್ಬೇಕೇನು ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ಮಿನಿಮಮ್ ಅಂತ ಹೇಳಿದ್ರು ನಮಗೆ ಕೊಡುವಂತ ಒಂದು ಮಾಹಿತಿ, ಶುದ್ಧ ನೀರನ್ನ ಕುಡಿಬೇಕು. ಶುದ್ಧತೆಯನ್ನ ಕಾಪಾಡಿರುವಂತಹ ನೀರನ್ನ ಸೇವನೆ ಮಾಡೋದ್ರಿಂದ ಈ ಫ್ಲೋರೈಡ್ ಅನ್ನ ಕಮ್ಮಿ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ತಾರೆ.
1: ಮೇಡಮ್, ಇವಾಗ ನೀರಿನ ಪರೀಕ್ಷೆ ಅಂತ ಬಂದಾಗ, ಸಾಮಾನ್ಯವಾಗಿ ಈಗ ನಾವು ನಮ್ಮ ಪ್ರಸ್ತುತ ಕೋಲಾರ ಜಿಲ್ಲೆಯಲ್ಲಿ ನೋಡಿದಾಗ, ಒಂದು 2 ವರ್ಷದ ಹಿಂದೆ ನೋಡಿದಾಗ ಸುಮಾರು ಒಂದು 10-15 ವರ್ಷಗಳಿಂದ ಯಾವ ಒಳ್ಳೆ ಮಳೆನೇ ಇರ್ಲಿಲ್ಲ. ನಾವು ನೋಡ್ತಾ ಇದ್ದಂಗೆ ಬೋರ್ವೆಲ್ ಮುಖಾಂತರ ಅಂತಂದಾಗ ಸುಮಾರು ನಾವು 1,500-2,000 ನೀರ್ ತಗೊಂಡಿರ್ತಾವೆ ಹೇಳ್ದಂಗೆ. ಅಂದ್ರೆ ಯಾಕಂದ್ರೊಂದು ಆಗ್ಲೇ ಅದೊಂದು ನಿಧಿ ತರ ಆಗಿದೆ. ಸೊ ಅಷ್ಟು ಆಳದಿಂದ ನೀರ್ ತಗೊಳ್ಳುವಾಗ, ಸೊ ಈಗ ಒಂದ್ 2 ವರ್ಷದಿಂದ ಏನಾಗಿದೆ, ಉತ್ತಮ ಮಳೆ ಆಗಿದೆ, ಮಳೆ ಆಗಿದೆ, ಆಲ್ಮೋಸ್ಟ್ ಕೆಲವು ಡೆಡ್ ಬೋರ್ ಅಲ್ಲೂ ನೀರ್ ಬರ್ತಾ ಇದೆ. ಸೊ ಈಗ ತಮ್ಗೆ ಏನಾದ್ರು ವರದಿ ಇದೆಯಾ ಅಂದ್ರೆ, ಈಗ ಪ್ರಸ್ತುತ ಕೆಲವೊಂದು ರೀಚಾರ್ಜ್ ಆಗಿದೆ, ಸೊ ಕೆಳಗಡೆಯಿಂದ ನೀರ್ ಮೇಲ್ ಬಂದಾಗ, ಸೊ ಆ ನೀರಿನ ಗುಣಮಟ್ಟತೆ ಯಾವ ರೀತಿ ಇದೆ, ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ?
0: ಸೊ ನೋಡಿ, ಇವಾಗ ಏನ್ ಹೇಳ್ತಿದ್ದೀರಾ ನೀವು, ನೀವು ಕೊಡೋ ಕ್ವಶನ್ ಹೇಗಿದೆ ಅಂದ್ರೆ, ಉತ್ತಮ ಜಾಸ್ತಿ ಆದ್ರೆ ಬೋರ್ ಅಭಿವೃದ್ಧಿ ಜಾಸ್ತಿ ಆದಷ್ಟು ಏನಾದ್ರು ಕೆಮಿಕಲ್ ಚೇಂಜಸ್ ಇದೆಯಾ ಇಲ್ವಾ ಅಂತೇಳಿ. ಬಟ್ ಯಾವಾಗ ನಾವು ವಾಟರ್ ಲೆವೆಲ್ ಜಾಸ್ತಿ ಆಗ್ತಿದೆ, ನನಗೆ 1,000 ಅಡಿಗೆ ಸಿಗ್ತಾ ಇದ್ದಿದ್ದು ಇವಾಗ 200 ಅಡಿಗೆ ಸಿಗ್ತಿದೆ ಅಂತಂದ್ರೆ, ಅರ್ಥ ಆ ನಿಧಿ ನಮಗೆ ಯಥೇಚ್ಛವಾಗಿ ಸಿಗ್ತಿದೆ ಅಂತ ಅರ್ಥ. ನೀರು ನಿಧಿಯಾಗಿ ಸಿಗ್ತಾ ಇಲ್ಲ, ಇವಾಗ ನಮ್ಗೆ ಕೈಗೆಟುಕೋ ಹಾಗೆ ಸಿಗ್ತಾ ಇದೆ. ಸೊ ಕೈಗೆಟುಕೋ ಹಾಗೆ ಸಿಗ್ತಾ ಇರೋದು ಕಲುಷಿತ ಆಗಿರೋದಿಲ್ಲ, ಅದು ಒಳಗಡೆಯಿಂದ ಬರ್ತಾ ಇರೋದ್ರೆ ಮಿನರಲ್ ರೈಸ್ ಅಂದ್ರೆ ಕಂಪ್ಲೀಟ್ಲಿ ಒಳ್ಳೆ ಉತ್ತಮ ಮಿನರಲ್ಸ್ ಇಂದ ಕೂಡಿರುವಂತ ನೀರು ಆಗಿರುತ್ತೆ. ಆದರೆ ಅದು ಎಲ್ಲೂ ಕೂಡ ಯಾವುದೇ ಕೂಡ ಪೈಪ್ಸ್ ಏನಿರ್ತೀವಿ ಡ್ರೈನೇಜ್ ಪೈಪ್ಸ್ ಆ ಕಡೆಯಿಂದ ಬರ್ತಾ ಇರೋದು ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಅದೊಂದು ಸರಿ ಲೀಕ್ ಆಯ್ತು ಅಂದ್ರೆ ಇಷ್ಟು ಉತ್ತಮವಾಗಿರುವಂತ ನೀರು ಕೂಡ ಕಲುಷಿತ ಆಗುವ ಚಾನ್ಸಸ್ ಇದೆ. ಬಟ್ ಗ್ರೌಂಡ್ ವಾಟರ್ ಇಂಪ್ರೂವ್ ಆದಷ್ಟು ಮಿನರಲೈಸ್ ಆಗಿರುತ್ತೆ. ಯಾವಾಗ ಗ್ರೌಂಡ್ ವಾಟರ್ ಒಳಗೆ ಹೋಗುತ್ತೆ ಅವಾಗ ಡಿ ಮಿನರಲೈಸ್ ಅಂತ ಹೇಳ್ತೀವಿ, ಯಾವಾಗ ಇಂಪ್ರೂವ್ ಆಗಿರುತ್ತೆ ಅದು ಮಿನರಲೈಸ್ ಅಂತ ಹೇಳ್ತೀವಿ. ಸೊ ಅದು ಒಳ್ಳೆಯ ಒಂದು ಸಂದೇಶ ಅಂದ್ರೆ ಒಳ್ಳೆ ಚೆನ್ನಾಗಿರೋ ಒಳ್ಳೆ ನೀರು ಕುಡಿಸುತ್ತೆ ಅನ್ನೋದೊಂದು ಖುಷಿ ಆಗುತ್ತೆ.
1: ಮೇಡಮ್, ಹಾಗೆ ಇವಾಗ ನಾವು ಶುದ್ಧ ಕುಡಿಯೋ ನೀರು ಅಂತ ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ. ಸೊ ಒಂದು ನೀರಿನಲ್ಲಿ ತಾವಾಗ್ಲೇ ಹೇಳ್ತಾ ಇದ್ರು, ಸೊ ಇವಾಗ ಸಾಮಾನ್ಯವಾಗಿ ನಮ್ಗೆ ಗ್ರಾಮೀಣ ಪ್ರದೇಶ ಅಂತಂದಾಗ ತಾವ್ ಹೇಳಿದಾಗ ಪೂರ್ವಜರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ನಾವು ಬಾವಿಯಲ್ಲೇ ಕುಡಿದ ಅಭ್ಯಾಸ, ಇವಾಗ ಬೋರಲ್ ಬರ್ತಾ ಇದೆ ಅಂತಂದ್ರೆ ನಮ್ಗೆ ಫಿಲ್ಟರ್ ನೀರ್ ಆಗಲ್ಲ ಅಂತ ಹೇಳ್ತಿರ್ತಾರೆ. ಸೊ ಅವರನ್ನ ಅರ್ಥ ಮಾಡ್ಬೇಕು ಅಂತಂದಾಗ, ಸೊ ನೀರಿಗೆ ಅದರದೇ ಆದಂತ ಇದಿರುತ್ತೆ, ಅಂದ್ರೆ ಗುಣಮಟ್ಟತೆ ಇರುತ್ತೆ. ಸೊ ಅದರದ ಸ್ಟ್ಯಾಂಡರ್ಡ್ ರೇಟ್ ಇರುತ್ತೆ. ಸೊ ಇಷ್ಟಿದ್ರಾಗ ಮಾತ್ರ ನಮ್ಗೆ ಸೇವನೆ ಮಾಡ್ಲಿಕ್ಕೆ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದಾಗ, ಸೊ ಯಾವ ರೀತಿ ನೀವು ಅವರನ್ನ ಕನ್ವಿನ್ಸ್ ಮಾಡ್ಬೋದಾಗಿತ್ತು, ಮನವೊಲಿಕೆ ಮಾಡಿ ಅವರನ್ನ ಮೋಟಿವೇಟ್?
0: ಈಗ ಏನಾಗಿದೆ ಅಂತ ಹೇಳಿದ್ರೆ, ಜನ ತುಂಬಾ ಬುದ್ಧಿವಂತರಾಗೋಗಿದ್ದಾರೆ. 2020 ಆಚೆಗೆ ಕೊರೋನಾ ಬಂದ್ಮೇಲೆ ತುಂಬಾ ಜಾಸ್ತಿ ಬುದ್ಧಿವಂತರಾಗೋಗಿದ್ದಾರೆ. ಹೇಗೆ ಅಂದ್ರೆ, ಪ್ರತಿಯೊಂದರಲ್ಲೂ ಒಂದು ಟೆಕ್ನಾಲಜಿ ಹುಡುಕ್ತಾರೆ, ಮತ್ತೆ ಅದರ ಒಂದು ಟೆಸ್ಟಿಂಗ್ ನ ಮಾಡ್ತಾರೆ. ಅವ್ರೆ ಇದನ್ನ ಮಾಡಿದ್ರೆ ಹೇಗಿರುತ್ತೆ, ಇದರಲ್ಲಿ ಏನೋ ಇದ್ದಂಗಿದೆ, ಇದನ್ನ ಪರೀಕ್ಷೆ ಮಾಡೋಣ ಅನ್ನೋದು. ಸೊ ಇವಾಗ ಇನ್ನೊಂದು ಉದ್ದೇಶ ಏನು ಅಂದ್ರೆ, ಪಂಚಾಯತ್ ರಾಜ್ ಅನ್ನೋದೊಂದಾಗಿದೆ. ಪ್ರತಿಯೊಂದು ಹಳ್ಳಿಗಳಲ್ಲೂ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಕಿಟ್ ಅನ್ನ ಕೊಟ್ಟಿರ್ತಾರೆ. ಆ ಕಿಟ್ ಪ್ರಕಾರ ಅಲ್ಲಿ ಕ್ಲೋರಿನ್ನ, ನೈಟ್ರೋಜನ್ನ ಮತ್ತೆ ಫ್ಲೋರಿನ್ನ ಪ್ರತಿಯೊಂದನ್ನು ಪರೀಕ್ಷೆ ಮಾಡುವಂತ ಅಂದ್ರೆ ಹಾರ್ಡ್ನೆಸ್ ಅಂತ ಹೇಳ್ತೇವಲ್ಲ ಅದನ್ನು ಕೂಡ ಪರೀಕ್ಷೆ ಮಾಡ್ತಾರೆ, ಪಿ ಹೆಚ್ ಕೂಡ ಪರೀಕ್ಷೆ ಮಾಡ್ತಾರೆ. ಸ್ವಲ್ಪ ಅಸಿಡಿಕ್ ಆಗಿದೆಯಾ ನೀರು, ಕುಡಿತಾ ಇರುವಾಗ ಗಂಟ್ಲಿಗೆಲ್ಲ ಉರಿತಾ ಇದೆಯಾ, ಅದು ಕೂಡ ನೋಡ್ತಾರೆ. ಸೊ ಅದು ಒಂದು ಸಣ್ಣ ಡ್ರಾಪ್ ಹಾಕಿದ ತಕ್ಷಣ ಸರ್ಟನ್ ಕಲರ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ಆ ಪಂಚಾಯತಿ ಲೆವೆಲ್ ಅಲ್ಲಿ ಅವ್ರಿಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಸದಸ್ಯರೇ ಪಂಚಾಯತಿಗೆ, ಅಲ್ಲಿ ಹಳ್ಳಿ ಮಟ್ಟದಲ್ಲಿ ಪ್ರತಿಯೊಬ್ಬ ದೊಡ್ಡ ಮನುಷ್ಯ ಕೂಡ ಹಳ್ಳಿಗೆ ಪಂಚಾಯತಿಗೆ ಸದಸ್ಯನಾಗಿರ್ತಾನೆ. ಅವ್ನು ಪ್ರತಿ ಒಂದು ವಸ್ತುವಲ್ಲೂ ಒಂದು ಕಲ್ಮಶ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕೆ ಹೋಗ್ತಾನೆ. ಒಂದು ಹಾಲಿನಲ್ಲಿ ಆಗಿರ್ಬೋದು, ತನ್ನ ಜೀವನದಲ್ಲಿ ಬೇಕಾಗಿರುವಂತ ಒಂದು ಯೂರಿಯಾ ಚೀಲದಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಅವನು ಪಕ್ಕ ಆಗಿರ್ತಾನೆ. ಅಂದಾಗ ನೀರು ಅಂದಿದ ತಕ್ಷಣ ಅವನ ಒಂದು ಥಾಟ್ ಡಿಫ್ರೆಂಟ್. ನಾವು ಕುಡಿಯೋ ಪ್ರತಿಯೊಂದು ಹನಿ ನೀರು ಶುದ್ಧವಾಗಿದೆಯಾ, ಪಂಚಾಯತಿಯಲ್ಲಿ ಆ ಸವಲತ್ತು ಇದೆ ಅಂತ ಹೇಳಿದ್ರೆ ನಾವು ಹೋಗಿ ಮಾಡಿಸ್ಬೋದ್ರಲ್ಲಿ ತಪ್ಪಿಲ್ಲ ಅಂತೇಳಿ. ಮತ್ತೆ ಇನ್ನೊಂದೇನು ಅವಕಾಶ ಇದೆ ಅಂದ್ರೆ ಹಳ್ಳಿಗಳಲ್ಲಿ ಬೋರ್ ಹಾಕಿದ ತಕ್ಷಣ ಪರೀಕ್ಷೆ ಮಾಡಿಸ್ಬೇಕು ಅಂದ್ರೆ ಪ್ರೈವೇಟ್ ಬೋರ್ಡ್, ಗವರ್ಮೆಂಟ್ ಒಂದು ಬೋರ್ ಹಾಕಿರುತ್ತೆ ಅದಕ್ಕೆ ತಕ್ಕಂಗೆ ಆರೋ ಫಿಲ್ಟರ್ಸ್ ನ ಕೊಟ್ಟಿರುತ್ತೆ, ಅದು ಸತತವಾಗಿ ಆಗ್ತಾನೆ ಇರುತ್ತೆ ಪರೀಕ್ಷೆ. ಪ್ಲಸ್ ಯಾವ್ದಾದ್ರು ಒಂದು ಜಾಗದಲ್ಲಿ ನಾವಿರೋ ಜಾಗದಲ್ಲಿ ಬೋರ್ ಬೀಳುತ್ತೆ, ನೀರ್ ಬೀಳ್ತಿದೆ ಅಂದಾಗ ಆ ನೀರಿನ ಪರೀಕ್ಷೆ ಮಾಡಿಸೋದು, ಅದರ ಗುಣಮಟ್ಟವನ್ನ ಕಾಪಾಡ್ಕೊಳ್ಳೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪಂಚಾಯತಿಗೆ ಅಧಿಕಾರ ಇದೆ. ನೋಡಪ್ಪ ನೀನು ಬೋರ್ ಅಲ್ಲಿ ಪರೀಕ್ಷೆ ಮಾಡಿದೆ, ಬಂದು ಪರೀಕ್ಷೆ ಮಾಡಿಸು ನಮ್ಮಲ್ಲಿ
1: ಪ್ರೈವೇಟ್
0: ಬೋರ್ಗಳು. ಯಾಕಂದ್ರೆ ನೀನ್ ಪರೀಕ್ಷೆ ಮಾಡಿಸಿದಷ್ಟು ನಿನ್ನ ಒಂದು ಸಸ್ಯರಾಶಿಗಾಗ್ಲಿ ನಿಮ್ಮ ಜೀವರಾಶಿಗಳಾಗ್ಲಿ ಅದಕ್ಕೆ ತೊಂದರೆ ಆಗ್ಬಾರ್ದು, ಅದಕ್ಕೆ ನೀನ್ ಪರೀಕ್ಷೆ ಮಾಡಿಸು. ನಾಳೆ ದಿನ ಏನೋ ಒಂದ್ ಸಿಗುತ್ತೆ, ಅದು ನಮ್ಮ ಜಾನುವಾರುಗಳಿಗಾಗ್ಲಿ ನಮ್ಮ ಸಸ್ಯಗಳಿಗಾಗ್ಲಿ ತುಂಬಾ ಹಾರ್ಮ್ಫುಲ್ ಅಂದಾಗ, ಅಂದ್ರೆ ಏನಾದ್ರು ನಿನ್ ಬಾಕಿರೋ ಬೆಳೆ ಅಂತ ಸುಟ್ಟೋಗುತ್ತೆ ಅಂತದಾದಾಗ ನಾವು ಏನು ಟೆಸ್ಟ್ ಮಾಡಿಸ್ತಿದ್ದಾಗ ಏನಾಗುತ್ತೆ, ಸಡನ್ ಆಗಿ ನೀರ್ ಬಿಟ್ಟಿದ್ದ ಅದೆಲ್ಲ ಬುಡ ಸಮೇತ ಹೋಗ್ಬಿಟ್ಟಾಗ ಬೆಳೆ ನಷ್ಟ ಅಂತ ಹೇಳಿ ಒದ್ದಾಡ್ತೀವಿ. ಅದಕ್ಕಿಂತ ಮೊದಲು ನಿನ್ನ ನೀರು ಶುದ್ಧವಾಗಿದೆಯಾ, ಅದನ್ನ ನೀನು ಕುಡಿಬೇಕಾಗುತ್ತೆ ಮುಂದೆ, ಅದು ಹೇಗಿದೆ ಅಂತ ಪರೀಕ್ಷೆ ಮಾಡ್ಕೊಳ್ಳೋದ್ರಲ್ಲಿ ಉತ್ತಮ. ಅದು ಪಂಚಾಯತ್ ರಾಜಿಂದ ಒಳ್ಳೆ ಕೆಲಸ ನಡೀತಾ ಇದೆ. ಸೊ ಅಲ್ಲಿ ಕಂಪ್ಲೀಟ್ ಕೆಮಿಕಲ್ ಟೆಸ್ಟ್ ಆಗುತ್ತೆ. ಮತ್ತೆ ಪ್ರತಿ ಹಳ್ಳಿಯಲ್ಲೂ ಒಂದು ಬೋರ್ ಆಗ್ಲಿ ಇನ್ನೊಂದಾಗ್ಲಿ ಅವರಾಗ ಅವರೇ ಬಂದು ಸ್ವಯಂ ಮುಚ್ಚೆಯಿಂದ ಬಂದು ನಮ್ಮ ಫ್ಲೋರೈಡ್ ಟೆಸ್ಟ್ ಕೂಡ ಮಾಡಿಸ್ತಾರೆ. ಮೇಡಮ್ ಇದ್ರಲ್ಲಿ ಫ್ಲೋರೈಡ್ ಇದೆಯಾ, ಯಾಕಂದ್ರೆ ನಾವಲ್ಲಿ ವಾಸ್ತವ್ಯ ಹೂಡ್ತಾ ಇದೀವಿ, ಒಂದು 4 ಜನ ಹೆಣ್ಣು ಮಕ್ಕಳಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ನಾನು ನನ್ನ ಹೆಂಡತಿ ಇರ್ತೀವಿ, ಸೊ ಹಾಗಾಗಿ ನಮ್ಗೆ ಒಂದು ಪರೀಕ್ಷೆ ಬೇಕು ಮೇಡಮ್ ಅಂತ ಬಂದು ಮಾಡಿಸ್ಕೊಳ್ಳೋರು ಪ್ರೈವೇಟೈಸ್ ಆಗಿ ಬಂದು ಮಾಡಿಸ್ಕೋತಾರೆ. ಅದು ಕೂಡ ಫ್ರೀ ಆಗಿ ಮಾಡಿ ಕೊಡ್ತೀವಿ, ಯಾಕಂದ್ರೆ ಪ್ರತಿಯೊಬ್ಬರು ಹಕ್ಕದು ತಮ್ಮ ಕುಡಿತಾ ಇರುವಂತ ನೀರಲ್ಲಿ ಏನಿದೆ ಏನಿಲ್ಲ ಅಂತ ತಿಳ್ಕೊಳ್ಳೋದು. ಸೊ ಅದು ಕೂಡ ನಾನು ಆರೋಗ್ಯ ಇಲಾಖೆಯಿಂದ ಮಾಡಿ ಕೊಡ್ತಿದ್ವಿ. ಸ್ವಯಂ ಪ್ರೇರಿತರಾಗಿ ಬರ್ಬೇಕು ಅವ್ರು ತಿಳ್ಕೊಂಡು.
1: ನಮಗೆ ಅನಿಸ್ಬೇಕು ನಮ್ಗೆ, ಯಾಕಂದ್ರೆ ನಮ್ಮೊಂದು ದೈನಂದಿನ ಜೀವನದಲ್ಲಿ ನೀರು ತುಂಬಾನೇ ಪ್ರತ್ಯೇಕವಾದಂತ ಒಂದು ಭಾಗ ಆಗಿರುತ್ತೆ. ಯಾಕಂದ್ರೆ ನೀರಿಲ್ಲ ಅಂದ್ರೆ ನಮ್ಗೆ ತಗೊಳ್ದಾಗೆ ಜೀವನ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ದೇಹಕ್ಕೂ ಸಮೇತ ಪ್ರತಿದಿನ ಇಷ್ಟು ಲೀಟರ್ ನೀರ್ ಅಂತ ಬೇಕೇ ಬೇಕಾಗುತ್ತೆ.
0: ಮಿನಿಮಮ್ ಒಂದು 3 ಲೀಟರ್ಸ್ ನೀರ್ ಬೇಕು ನಮ್ಗೆ. ಈ ಚಳಿಗಾಲದಲ್ಲಿ ತುಂಬಾ ಜನ 1 ಲೀಟರ್ ಇಳಿಸ್ಬಿಟ್ಟಿದ್ದಾರೆ, ಯಾಕಂದ್ರೆ ಆಗ್ತಿಲ್ಲ ಈ ಚಳಿಗೆ,
1: ತುಂಬಾ ಚಳಿ,
0: ಬಾತ್ರೂಮ್ ಹೋಗ್ಬೇಕು ಈ ಕಡೆ ನೀರು ಕುಡಿಬೇಕು ಅನ್ನೋ ಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ಬಿಸಿ ನೀರಿಂದ 1 ಲೀಟರ್ ಅಂದ್ರೆ ನಾವು ತಿಂದಿರುವಂತ ಏನೇ ಇಲ್ಲ ಜೀರ್ಣ ಆಗ್ಲಿ ಅಂತ ಬಿಸಿ ನೀರು ಕುಡಿಯೋ ಅಭ್ಯಾಸ ಇದೆ. ಸೊ ನಾನು ಹೇಳಿದಂಗೆ ಪಂಚಾಯತ್ ರಾಜ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೆ ಪರೀಕ್ಷೆ ಮಾಡಿಸ್ಕೋಬೇಕು. ಅವರಲ್ಲಿ ಆಗಿದ್ದು ನಿನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಇನ್ನೊಂದು ಪ್ರಯತ್ನ ಏನು ಅಂತ ಹೇಳಿದ್ರೆ ನಮ್ಮ ಸರ್ವಲೆನ್ಸ್ ಇದೆ. ನೀವು ಹಾಕಿರುವಂತಹ ನೀರು ನಲ್ಲಿ ಮುಖಾಂತರ ಏನಾದ್ರು ಹಳ್ಳಿಗಳ ಕಡೆ ಹೋಗ್ತಾ ಇದೆ ಅಂದ್ರೆ ಅದ್ರದ್ದು ಒಂದು ಸರ್ವೆಲೆನ್ಸ್ ಮುಖಾಂತರ ಮೈಕ್ರೋಬಯಾಲಜಿಕಲ್ ಟೆಸ್ಟ್ ಅಂತ ಹೇಳ್ತೀವಿ. ಅದ್ರಲ್ಲಿ ಏನಾದ್ರು ಮೈಕ್ರೋಬ್ಸ್ ಇದ್ರೆ, ಅದರಿಂದ ಏನಾದ್ರು ಹೊರಗಡೆ ಏನಾದ್ರು ತೊಂದರೆ ಆಗುವಂಗಿದ್ರೆ ಅದ್ರ ಕೂಡ ಪರೀಕ್ಷೆ ಮಾಡೋದಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಅದು ಕೂಡ ಆರೋಗ್ಯ ಇಲಾಖೆಗೆ ಒಂದು ಸಂಬಂಧಪಟ್ಟದ್ದಾಗಿರೋದ್ರಿಂದ ಅಲ್ಲೂ ಕೂಡ ಮಾಡ್ತಾರೆ. ಸೊ ಅದರ ನೆಕ್ಸ್ಟ್ ಫ್ಲೋರೈಡ್ ಟೆಸ್ಟ್ ಅಂತ ಹೇಳಿದ್ರೆ ನಾವು ಇಲ್ಲಿ ಕೂಡ ಮಾಡ್ತೀವಿ.
1: ಉಚಿತವಾಗಿ
0: ಉಚಿತವಾಗಿ ಎಲ್ಲ ಉಚಿತವಾಗಿ ಮಾಡಿ ಕೊಡ್ತೀವಿ. ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಆ ನೀರನ್ನ ಯಾವ್ದ್ರಲ್ಲಿ ತಗೊಂಡ್ಬರ್ಬೇಕು. ಸರ್ವೆಲೆನ್ಸ್ ಆದ್ರೆ ಗ್ಲಾಸ್ ಬಾಟಲ್ ತಗೊಂಡೋಗ್ಬೇಕು. ಅವ್ರ ಪ್ಲಾಸ್ಟಿಕ್ ಬಾಟಲ್ ತಗೊಂಡೋದ್ರೆ ಅವ್ರಿಗೆ ಅಲ್ಲಿ ವರ್ಕ್ ಆಗಲ್ಲ. ಸಿಲಿಕಾನ್ ಬಾಟಲ್ ಇದ್ರೇನೆ ಮೈಕ್ರೋಬಿಯಲ್ ಟೆಸ್ಟ್ ಆಗುತ್ತೆ, ಯಾಕಂದ್ರೆ ಅದು ಜೀವಂತವಾಗಿರುತ್ತೆ ಸಿಲಿಕಾನ್ ಬಾಟಲ್ ಅಲ್ಲಿ. ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಆದ್ರೆ ಸತ್ತೋಗುತ್ತೆ, ಅದರ ಮಾಹಿತಿ ಗೊತ್ತಾಗಲ್ಲ ಅವ್ರಿಗೆ. ಹಾಗಾಗಿ ನಾವು ಫ್ಲೋರೈಡ್ ಟೆಸ್ಟ್ ಮಾಡೋರು ಅದು ಎಲಿಮೆಂಟ್ ಆಗಿರೋದ್ರಿಂದ ನಮ್ಗೆ ಪ್ಲಾಸ್ಟಿಕ್ ಬಾಟಲ್ ಅಲ್ಲಾದ್ರೂ ಪರವಾಗಿಲ್ಲ ತಂದುಕೊಡಿ ಅಂತ ಹೇಳ್ತೀವಿ, ನಾವು ಮಾಡಿಕೊಡ್ತೀವಿ. ಒಬ್ಬೊಬ್ರದ್ದು ಒಂಥರ ರೂಲ್ಸ್ ಇರುತ್ತೆ, ಅದೊಂದು ಪಾಲಿಸಿದ್ರೆ ಸಾಕು. ನಾವು ಸಿಲಿಕಾನ್ ಹಾಕಿದ್ರೆ ನನ್ನ ಫ್ಲೋರೈಡ್ ಟೆಸ್ಟ್ ಆಗಲ್ಲ. ಸೊ ಹಾಗಾಗಿ ಅವ್ರಿಗೆ ಯಾವ್ದು ಬೇಕೋ ಆ ತರ ತಗೊಂಡು ಹೋಗ್ಕೊಡ್ಬೇಕು, ನಮಗೆ ಏನ್ ಬೇಕೋ ಆ ತರ ತಂದು ಕೊಟ್ರೆ ನಾವು ಫ್ರೀ ಆಫ್ ಕಾಸ್ಟ್ ಟೆಸ್ಟ್ ಮಾಡಿ ಕೊಡ್ತೀವಿ ನಾವು.
1: ಮೇಡಮ್, ಇವಾಗ ಸಾಮಾನ್ಯವಾಗಿ ಫ್ಲೋರೈಡ್ ಎಷ್ಟು ಇರ್ಬೇಕಾಗುತ್ತೆ ಒಂದು ಸ್ಟ್ಯಾಂಡರ್ಡ್ ಆಗಿ ನಮ್ಮ ಒಂದು ಕುಡಿಯೋ ನೀರಿನಲ್ಲಾಗಿರ್ಬೋದು ಅಥವಾ ಬಳಸ?
0: ನಮ್ಮಲ್ಲಿ ಒಂದು ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್ ಅಂತ ಅಂದ್ರೆ BSI ಮಾರ್ಕ್ ಅಂತ ಬರುತ್ತೆ. ಇವಾಗ ನಾವೆಲ್ಲೇ ಒಂದು ಬಿಸ್ಲರಿ ಬಾಟಲ್ ನೋಡ್ಲಿ, ಯಾವ್ದೇ ಕೆನ್ಲೆ ಬಾಟಲ್ ನೋಡ್ಲಿ, ಅದ್ರಲ್ಲಿ BSI ಮಾರ್ಕ್ ಅಂತ ಇರುತ್ತೆ. ಯಾಕೆ ಆ BSI ಮಾರ್ಕ್ ಹೇಳ್ತೀವಿ, ಪರ್ಟಿಕ್ಯುಲರ್ ಒಂದು ಫುಡ್ ಐಟಮ್ ಆಗ್ಲಿ, ಒಂದು ನಮ್ಮ ದೇಹಕ್ಕೆ ಒಳಗೆ ಹೋಗ್ತಾ ಇರುವಂತ ಆಹಾರ ಪದಾರ್ಥ, ಆಹಾರಕ್ಕೆ ಬೇಕಾಗಿರುವಂತಹ ರೀತಿ ಏನಿದೆ, ಅದು BSI ಮಾರ್ಕಿಂಗ್ ಇಂದ ಅದು ಸರ್ಟಿಫೈ ಆಗಿರ್ಬೇಕು. ಸೊ ಸರ್ಟಿಫಿಕೇಟ್ ಪ್ರಕಾರ, ಆ BSI ಮಾರ್ಕಿಂಗ್ ಪ್ರಕಾರ ಆಕ್ಚುಯಲ್ ಆಗಿ ಇರ್ಬೇಕಾಗಿರೋದು ಫ್ಲೋರೈಡ್ 0.5. ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಪಾಯಿಂಟ್ ಒನ್ ಮಾಡ್ತಿದ್ವಿ. ಈ ಪಾಯಿಂಟ್ ಫೈವ್ ಅಲ್ಲಿ ಏನಾಗುತ್ತೆ ಅಂದ್ರೆ ಗ್ಯಾಸ್ಟ್ರೈಟಿಸ್ ಬರೋ ಚಾನ್ಸಸ್ ಇದೆ, ಫ್ಲೋರೈಡ್ ಜಾಸ್ತಿ ಇದ್ದಷ್ಟು. ಪಾಯಿಂಟ್ ಫೈವ್ ಇಂದ ಒನ್ ಒಳಗೆ, ಮತ್ತೆ ನಾನು ಹೇಳ್ತೇನೆ ಇವಾಗ ಇತರೆ ಭಾಗದ ಫ್ಲೋರೋಸಸ್ ಅಂತ, ಇದೆಲ್ಲ ಪಾಯಿಂಟ್ ಫೈವ್ ಇಂದ ಒಂದು ಪಿ ಪಿ ಎಂ ಒಳಗಿರೋರಿಗೆ ಬೇಗ ಬಾಧಿಸುತ್ತೆ. ಲಿಟಲ್ ಬಿಟ್ ಅಂದ್ರೆ ಇವಾಗ ಸಡನ್ ಆಗಿ ಬೇದಿ ವಾಂತಿ ಆಯ್ತು, ಯಾಕಾಗತ್ತೆ ಅಂತ ಗೊತ್ತಾಗಲ್ಲ, ಇದಕ್ಕಿದ ಹಾಗೆ ಆಗುತ್ತೆ. ಮತ್ತೆ ಮನೆ ಮದ್ದಿನ ಪ್ರಕಾರ ನಾವು ಮಜ್ಜಿಗೆ ಕ್ಯಾಲ್ಸಿಯಂ ಸ್ವಲ್ಪ ಕುಡಿದ ತಕ್ಷಣ ತಣ್ಣಗಾಗತ್ತೆ, ಸೊ ಅವತ್ತೆಲ್ಲ ಸುಧಾರಿಸ್ಕೋತೀವಿ. ಮಾನೆ ದಿನ ಒಂದು ವಾರ ಬಿಟ್ಟು ಮತ್ತೆ ಅದೇ ನೀರು ಕುಡಿದಾಗ ಮತ್ತೆ ರಿಪೀಟ್ ಆಗುತ್ತೆ. ಸೊ ಹಾಗಾಗಿ ಪಾಯಿಂಟ್ ಫೈವ್ ಇಂದ ಒಂದು ಪಿ ಪಿ ಎಂ ಇರುವಂತಹ ನೀರಿನ ಒಂದು ಮಾದರಿ ಏನಿದೆ ಫ್ಲೋರೈಡ್, ಅಲ್ಲಿ ನಮ್ಗೆ ಈ ತರ ನೋವು ಕಾಣಿಸ್ಕೊಳುತ್ತೆ. ಅದನ್ನ ಬಿಟ್ಟು ಒನ್ ಪಾಯಿಂಟ್ ಮೇಲೆ ಹೋದಾಗ ಕಾಣಿಸ್ಕೊಳ್ಳುವಂತದ್ದು

0: ಈ ಫ್ಲೋರೈಡ್ ಆಗ್ಲಿ ಅಯೋಡಿನ್ ಆಗ್ಲಿ ದೇಹಕ್ಕೆ ಒಂದು ಮಿತವಾಗಿ ಬೇಕು. ಅರ್ಥ ಆಯ್ತಾ?
1: ಅಂದ್ರೆ ಜಾಸ್ತಿ ಆದ್ರೆ
0: ಪಾಯಿಂಟ್ ಫೈವ್ ಗಿಂತ ಕಮ್ಮಿ ಇದ್ರೆ ಅದು
1: ಫ್ಲೋರೈಡ್ ಬೇಕಾಗುತ್ತೆ, ಅಯೋಡಿನ್ ಬೇಕಾಗುತ್ತೆ.
0: ಫ್ಲೋರೈಡ್ ಏನಕ್ಕೆ ಬೇಕಾಗತ್ತೆ ಅಂದ್ರೆ ನಮ್ಮ ಒಂದು ಚರ್ಮದ ಒಂದು ಸೆಲ್ಸ್ ನ ಇಂಪ್ರೂವ್ ಮಾಡೋದಕ್ಕೆ, ನಮ್ಮ ಹಲ್ಲಿನ ಗಟ್ಟಿ ಮಾಡೋದಕ್ಕೆ ಫ್ಲೋರೈಡ್ ಬೇಕು, ಮತ್ತೆ ಮೂಳೆ ಗಟ್ಟಿ ಆಗೋದಕ್ಕೆ ಫ್ಲೋರೈಡ್ ಬೇಕು. ಅದೇ ಪಾಯಿಂಟ್ ಫೈವ್ ಇಲ್ಲ ಟೂ ಪಿಪಿಎಂ ಆಗುತ್ತದೆ ಮೂಳೆ ಸೊಟ್ಟ ಆಗುತ್ತೆ. ಒಂದಕ್ಕಿಂತ ಪಿಪಿ ಜಾಸ್ತಿ ಆದ್ರೆ ಹಲ್ಲ ಮೇಲೆ ಕರೆ ಬರುತ್ತೆ, ಪಾಯಿಂಟ್ ಫೈವ್ ಗಿಂತ ಜಾಸ್ತಿ ಆದ್ರೆ ಹೊಟ್ಟೆಯಲ್ಲಿ ಅಸಿಡಿಟಿ ಗ್ಯಾಸ್ಟ್ರಿಕ್ ಶುರು ಆಗುತ್ತೆ. ಅದೇ ಪಾಯಿಂಟ್ ಫೋರ್ ಇದ್ರೆ ಆರಾಮಾಗಿ ವರ್ಕೌಟ್ ಆಗ್ತಿರುತ್ತೆ. ಯಾಕಂದ್ರೆ ನೀವು ಪಾಯಿಂಟ್ ಫೋರ್ ಒಳಗೆ ಹಾಕೋತಾ ಇದೆ ಅಂದ್ರೆ ಯೂರಿನ್ ಮುಖಾಂತರ ಹೋಗೋದು ಪಾಯಿಂಟ್ ಟೂ ಆಗಿರುತ್ತೆ. ಸೊ ಡೆಪೋಸಿಷನ್ ಆಫ್ ಜೀರೋ ಪಾಯಿಂಟ್ ಟೂ ಇನ್ ಯುವರ್ ಬಾಡಿ ಇಸ್ ಗುಡ್. ಅದೇ ನೀನು ಹಾಕೊಳ್ತಾ ಇರೋದೇ ಒನ್ ಪಿಪಿಎಂ ಟೂ ಪಿಪಿಎಂ ಅಂದ್ರೆ ಅಪೋಸಿಟ್ ಬರೋದು ಒನ್ ಪಾಯಿಂಟ್ ಫೋರ್ ಆದಾಗ ಏನಾಗುತ್ತೆ, ಎಷ್ಟು ಡೆಪಾಸಿಟ್ ಆಗುತ್ತೆ ನೀವು ಯೋಚನೆ
1: ಮಾಡಬೇಕು.
0: ಡೆಪಾಸಿಟ್ ಆಗೋದ್ರಿಂದ ಏನಾಗುತ್ತೆ, ತೊಂದರೆ ಇನ್ನ ಜಾಸ್ತಿ ಆಗುತ್ತೆ. ಸೊ ಅದನ್ನೊಂದು ನೋಡ್ಕೋಬೇಕು. ಅದರ ಜೊತೆ ಈ ಅಯೋಡಿನ್ ಬ್ರೋಮಿನ್ ಹೇಗೆ ಅಂದ್ರೆ ಯಥೇಚ್ಛವಾಗಿ ತಗೋಬಾರದು, ಮಿತವಾಗಿ ತಗೋಬೇಕು. ಅಯೋಡಿನ್ ಅಷ್ಟೇ, ಸಾಲ್ಟ್ ಅಲ್ಲಿ ಎಷ್ಟು ತಗೋಬೇಕು ಅಷ್ಟೇ ತಗೋಬೇಕು, ಆದ್ರೆ ಎಕ್ಸ್ಟ್ರಾ ಯಾವ್ದು ತಗೋಬಾರದು. ಎಕ್ಸ್ಟ್ರಾ ತಗೊಂಡಾಗ ಆಗೋದು ಥೈರಾಯ್ಡ್. ಅಯೋಡಿನ್ ಹೋದಾಗ ನಮಗೆ ಗಂಟಲಲ್ಲಿ ಪ್ರಾಬ್ಲಮ್ ಆಗುತ್ತೆ, ಹೈಪೋಥೈರಾಯ್ಡಿಸಮ್ ಹೈಪೋಥೈರಾಯ್ಡಿಸಮ್ ಎಲ್ಲ ಜಾಸ್ತಿ ಆಗುತ್ತೆ. ಅದೇ ಮಿತವಾಗಿ ತಗೊಂಡ್ರೆ ನಡೆಯುತ್ತೆ, ಬುದ್ಧಿಶಕ್ತಿಯಿಂದ ಐಕ್ಯೂ ಲೆವೆಲ್ ಚೆನ್ನಾಗಿರುತ್ತೆ ಮಕ್ಕಳಿಗಾಗ್ಲಿ ಜನಗಳಿಗಾಗ್ಲಿ. ಅದೇ ಇನ್ನ ಲೋ ತಗೊಂಡ್ರೆ ಏನಾಗುತ್ತೆ, ಸ್ಟಾರ್ಟ್ ಆಗದೆ ಬುದ್ಧಿಮಾನ್ಯತೆ, ಮಕ್ಕಳು ಹುಟ್ಟದ ಅಂಗವೈಕಲ್ಯತೆ ಬುದ್ಧಿಮಾನ್ಯತೆ ಎಲ್ಲ ಶುರು ಆಗುತ್ತೆ. ಅದೇ ತರ ಇದು ಕೂಡ ಹಾಗೆ ಸೇಮ್.
1: ಅದಕ್ಕೆ ನಾವೊಂದು ಗರ್ಭಿಣಿ ಮಹಿಳೆಯರಿಗೆ ಆ ಒಂದು ಆ ಸಮಯದಲ್ಲೇ ನಾವು ಹೆಚ್ಚಾಗಿ ಕಾಳಜಿ ವಹಿಸಿ ಹುಟ್ಟುವ ಮಗು ಸಮೇತ ಆರೋಗ್ಯಕರವಾಗಿರುತ್ತೆ.
0: ಸೊ ಹಾಗಾಗಿ ನಾವು ಫ್ಲೋರೈಡ್ ನೀರನ್ನ ಕುಡಿಬಹುದು ಅಂತ ಹೇಳ್ತೀವಿ, ಬಟ್ ಅಬ್ಸಾರ್ಪ್ಷನ್ ಎಷ್ಟಿದೆ ಅನ್ನೋದು ಕೂಡ ನೋಡ್ಕೋಬೇಕು. ಮತ್ತೆ ಇವರಲ್ಲೂ ಹೇಳ್ತಿರ್ತೀವಿ ಫೋಲಿಕ್ ಆಸಿಡ್ ಯೂಸ್ ಮಾಡಿ ಮಗು ಬೆಳವಣಿಗೆಗೆ, ಐರನ್ ಯೂಸ್ ಮಾಡಿ, ಕ್ಯಾಲ್ಸಿಯಂ ಯೂಸ್ ಮಾಡಿ, ಕಾರಣ ಅಂದ್ರೆ ಮಗು ಬೋನ್ಸ್ ಗಟ್ಟಿಯಾಗಬೇಕು, ರಕ್ತಹೀನತೆಯಿಂದ ಬಳಲಬಾರದು ಮಗು, ಮತ್ತೆ ಫೋಲಿಕ್ ಆಸಿಡ್ ಅಂದ್ರೆ ಇಂಪ್ರೂವ್ಮೆಂಟ್ ಸೆಲ್ ಇಂಪ್ರೂವ್ಮೆಂಟ್ ಗೆ ಒಳ್ಳೇದು ಅಂತೇಳಿ. ಸೊ ಇವೆಲ್ಲ ಕೊಟ್ಕೊಂಡ್ ಬರ್ತೀವಿ. ಇದು ಕೂಡ ಒಂಥರ ಇದು ಅವ್ರಿಗೆ ಹೊರಗಡೆಯಿಂದ ಸಿಗ್ತಿರುವಂತ ಒಳಗಡೆಯಿಂದ ಸಿಗ್ತಿರುವಂತ ಹೊರಗಡೆ ಕೊಟ್ಟು ನಾವು ಅದನ್ನ ಇಂಪ್ರೂವ್ ಮಾಡ್ತೀವಿ. ಸೊ ಇದೊಂದು ಇದಾಗುತ್ತೆ.
1: ಸ್ವಯಂ ಪ್ರೇರಿತ ಗೃಹ ಮಟ್ಟದಲ್ಲಿ ಏನಾದ್ರು ನಾವು ಇವಾಗ ಕೆಲವೊಮ್ಮೆ ಹೇಳ್ತೇವೆ, ಕೆಲವೊಂದು ಇದು ಸುಣ್ಣ ಹಾಕ್ಬಿಟ್ಟು ನೀರನ್ನ ನಾವ್ ಇದ್ ಮಾಡ್ಬೋದು.
0: ಅದು ಒಂದು ಡೊಮೆಸ್ಟಿಕ್ ಡಿಫ್ಲೋರೇಷನ್ ಅಂತ ಹೇಳ್ತೇವೆ, ಅಂದ್ರೆ ಫ್ಲೋರೈಡ್ ಅನ್ನು ತೆಗೆದು ಹಾಕುವಂತಹ ಒಂದು ಕಾರ್ಯಕ್ರಮ. ಆಕ್ಚುಲಿ ಎಲ್ಲರ ಹತ್ರ ದುಡ್ಡು ಇರೋದಿಲ್ಲ. ಇವಾಗ ಪ್ರತಿ ಹಳ್ಳಿಯಲ್ಲಿ ಏನಾಗಿದೆ ಅಂದ್ರೆ 100 ಮನೆಗಳ ಮೇಲೆ ಇದ್ರೆ ಆರ್ ಓ ಫಿಲ್ಟರ್ ಅಂತ ಹೇಳಿದಾರೆ. ಆದ್ರೆ ಖರ್ಚು ಬೀಳೋದು 5-10 ಲಕ್ಷದ ಒಳಗೆ, ಯಾಕಂದ್ರೆ ಜಾಗ ಬೇಕು, ಒಂದು 10x10 ಜಾಗ, ಅದ್ರ ಜೊತೆಗೆ ಮಿಷಿನ್ ಹಾಕೋದಕ್ಕೆ ಒಂದು 5 ಲ್ಯಾಕ್ಸ್. ಸೊ ಇಷ್ಟಕ್ಕೂ ಒಂದು 10 ಲಕ್ಷದ ಒಂದು ಮೊತ್ತ ಬೇಕು. ಆ ಮೊತ್ತ ಗಳಿಸಕ್ಕಾಗ್ಲಿಲ್ಲ, ಆ ಜಾಗದಲ್ಲಿ ಇರೋದು ಬರೀ 40 ಮನೆ ಅಂತ ಹೇಳಿದ್ರೆ ಅಲ್ಲಿ ಅವರು ಪ್ರೊವಿಷನ್ ಕೊಡೋದಿಲ್ಲ ಸರ್ಕಾರ. ಅದು ಮೋರ್ ದೆನ್ 70-100 ಮನೆಗಳಿಗೆ ಕ್ರಾಸ್ ಆದ್ರೆ ಮಾತ್ರನೇ ಆರೋ ಫಿಲ್ಟರ್ ಕೊಡೋದು. ಸೊ ಯಾವಾಗ ಅಲ್ಲಿರೋದಿಲ್ವೋ, ಒಂದೊಂದು ಹಳ್ಳಿಗೂ ಇನ್ನೊಂದು ಹಳ್ಳಿಗೂ ಒಂದು 4-5 ಕಿಲೋಮೀಟರ್ ದೂರ ಇರುತ್ತೆ. ಆ ಹಳ್ಳಿಲಿದೆ ನಾವು ಹೇಳ್ತೀವಿ ಆ ಹಳ್ಳಿಲಿದೆಲ್ಲ ತಗೊಂಡ್ಬಂದ್ರೆ ಅಂತ, ಅವಾಗ ಅವ್ರೇನ್ ಮಾಡ್ತಾರೆ ಬರೀ ಕುಡಿಯೋದಕ್ಕೆ ಮಾತ್ರ ತರ್ತಾರೆ. ಯಾಕಂದ್ರೆ ಅದೇ ಪಾಪ ಭಾರ, ಬೆಳಗ್ಗೆ ಎದ್ದೋಗಿ ಮಿಷಿನ್ ಅಲ್ಲಿ ಒಂದು 5 ರೂಪಾಯಿ ಹಾಕಿ ಇಲ್ಲ 2 ರೂಪಾಯಿ ಹಾಕಿ ಒಂದು 20 ಲೀಟರ್ ಮನೆಗೆ ತಗೊಂಡ್ರೆ ಅದೊಂದು 3 ದಿನ ಇರುತ್ತೆ. ಅದೇ ನಾವೇನ್ ಮಾಡ್ತೀವಿ ಅಡಿಗೆಗೆ ಬಳಸಿ ಅಂದ್ರೆ, ಮೇಡಮ್ 5 ರೂಪಾಯಿ ಹಾಕಿದೀವಿ ಅದು ಹೇಗೆ ನೀವು ಅಡಿಗೆ ಬಳಸಿ ಅಂತ ಹೇಳ್ತೀರಾ ಅಂತ ಒಂದು ನ್ಯೂಸ್ ಬರುತ್ತೆ. ಬಟ್ ನಾನೇನ್ ಹೇಳ್ತೀನಿ, ಇದನ್ನ ಹಾಗೆ ಕುಡಿಯೋದಕ್ಕೆ ಬಳಸ್ಕೊಳ್ಳಿ. ಅಡಿಗೆ ಮಾಡುವಾಗ ಏನೇ ಮಾಡ್ಬೇಕು ಅಂದ್ರೆ ಡೊಮೆಸ್ಟಿಕ್ ಡಿಫ್ಲೋರೇಷನ್ ಅಂದ್ರೆ ನೀವು ಹೇಗೆ ಆರೋ ಫಿಲ್ಟರ್ ಅಲ್ಲಿ ಡಿಫ್ಲೋರೈಡ್ ಮಾಡ್ತೀರಾ, ಫ್ಲೋರೈಡ್ ನ ತೆಗೆದಾಕ್ತೀರಾ, ಅದೇ ತರ ಮನೆ ಮಟ್ಟದಲ್ಲಿ ನೀವು ಸುಣ್ಣವನ್ನ ಬಳಸಿ, ಒಂದು ನಿಂಬೆ ಗಾತ್ರದ ಒಂದು ಸುಣ್ಣ ತಿನ್ನೋ ಸುಣ್ಣನ ಒಂದು ಬಕೀಟ್ ನೀರಲ್ಲಾಗ್ಲಿ ಇಲ್ಲ ಬಿಂದಿಗೆ ನೀರಲ್ಲಾಗ್ಲಿ ಚೆನ್ನಾಗಿ ಕೆದಡಿ 1 ಗಂಟೆ ಕಾಲ ನಿಲ್ಲಿಸಿ ಅದನ್ನ, ಅದರ ಗಸಿ ಎಲ್ಲ ಕೆಳ ಕುತ್ಕೊಂಡ್ ಮೇಲೆ ಬುಗ್ಸ್ಕೊಂಡ್ರೆ ಅದೇ ಡಿಫ್ಲೋರೈಡ್ ಮೆಥಡ್. ಅದೇ ಆರೋ ಫಿಲ್ಟರ್ ಲೆಕ್ಕ ಮನೆಯಲ್ಲೇ ಮಾಡ್ಕೋಬಹುದು. ಅದರಲ್ಲಿ ಸ್ಫಟಿಕ ಹಾಕಿರ್ತಾರೆ. ಇನ್ನೊಂದು ಮನೆ ಮಟ್ಟಿಗೆ ಎಷ್ಟು ವೆರೈಟೀಸ್ ನೋಡ್ತೀವಿ ನಾವು, ಒಂದು ಸ್ಪಾಂಜ್ ಇರುತ್ತೆ, ಸ್ಫಟಿಕಗಳಿರುತ್ತೆ, ಅದೆಲ್ಲ ಒಂದು ಕ್ಯಾಲ್ಸಿಯಂ ಲೆವೆಲ್ ಅಲ್ಲಿ ಇಂಪ್ರೂವ್ ಮಾಡ್ಕೋಬಹುದು. ಹಳೆ ಕಾಲದಲ್ಲಿ ಅಜ್ಜಿ ಅಂದ್ರೆ ಮಾಡೋದು ಮಡಿಕೆ ತಗೊಂಡ್ಬಂದು ಒಳಗೆಲ್ಲ ಸುಣ್ಣ ಮೆತ್ತೋರು. ನಾವು ಏನಕ್ಕೆ ಮೆತ್ತಾರೆ ಅಜ್ಜಿ ಅಂದ್ರು ಅಂತ ಹೇಳಿ, ಒಂದಿನ ಎಲ್ಲ ಮಡಿಕೆಯನ್ನ ನೀರಲ್ಲಿ ನೆನೆಸೋರು, ಆ ನೀರು ಅದ್ರೊಳಗಿರುವಂತ ರಂಧ್ರಗಳೆಲ್ಲ ಮುಚ್ಚಾಕ್ಬೇಕು, ನೀರಿಂದ ಕ್ಲೋಸ್ ಆಗ್ಬೇಕು. ಕ್ಲೋಸ್ ಆಗಿ ತಗೊಂಡ್ಮೇಲೆ ಹಾಕಿರುವಂತ ನೀರು ಹೊರಗ್ ಬರಬಾರದು ಅಂತ ಹೇಳಿದ್ರೆ ಸುಣ್ಣ ಹಚ್ಚೋದು. ಆ ಸುಣ್ಣದಿಂದ ಅದು ಒಳಗಡೆನೆ ಶೇಖರಣೆ ಆಗ್ತಾ ಇರತ್ತೆ, ಒಳ್ಳೆ ತಂಪಿರುತ್ತೆ, ರುಚಿ ಇರುತ್ತೆ ಅಂತ ಹೇಳಿ. ಅರೆ ಆವಾಗಿನ ಒಂದು ಉದ್ದೇಶ ರುಚಿಗೆ ತಂಪಿಗೆ ಕೊಡೋದು, ಮತ್ತೆ ಅದ್ರಲ್ಲಿರುವಂತ ಗಸಿನ ಕೆಳಗಡೆ ಹಾಕೋದಕ್ಕೆ, ಏನೇ ಕಲ್ಮಶಗಳಿದ್ರೆ ಅದನ್ನ ಗಸಿನ ಕೆಳಗೆ ಹಾಕೋದಕ್ಕೆ ಮಾಡೋದು ಅಂತ ಒಂದು. ಅರೆ ಇವಾಗ ಡೊಮೆಸ್ಟಿಕ್ ಡಿಫ್ಲೋರೈಸೇಷನ್ ಮೆಥಡ್ ಯಾಕೆ ಯೂಸ್ ಮಾಡ್ತೀವಿ ಆ ಮೆಥಡ್ ಅಂತ ಹೇಳಿದ್ರೆ, ಅವ್ರು ಮಾಡ್ತಾ ಇದ್ದಿದ್ದು ಡಿಫ್ಲೋರೈಡ್ ಮೆಥಡ್. ಅವ್ರ ಮಾಹಿತಿಗೆ ಆಪೋಸಿಟ್ ಆಗಿ ವರ್ಕ್ ಮಾಡೋರು, ಬಟ್ ಏನಕ್ಕೆ ಅಂತ ಸೈಂಟಿಫಿಕಲಿ ನಾವು ಹೋದಾಗ ಅದು ಡೊಮೆಸ್ಟಿಕ್ ಡಿಫ್ಲೋರೇಷನ್ ಅಂತ ಹೇಳ್ಬೋದು. ಸೊ ಅದು ಒಳ್ಳೆ ಮೆಥಡ್, ಕೊಡು ಬರೋದ್ರು ಏನೂ ಇರಲ್ಲ ಅವರಲ್ಲಿ. ಸೊ ಇದೊಂದು ಯೂಸ್ ಮಾಡ್ಕೊಂಡ್ರೆ ಅವ್ರಿಗೆ ಫ್ಲೋರೈಡ್

0: ಮುಕ್ತ ಜೀವನವನ್ನ
1: ಪಡಿಬಹುದು.
2: ಪರೀಕ್ಷೆ
0: ಮಾಡ್ಕೊಂಡು
2: ಕೊನೆದಾಗಿ ತಮ್ಮ ಇಲಾಖೆಯಿಂದ ಹಮ್ಮಿಕೊಂಡಂತ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಸಮುದಾಯದ ಪಾತ್ರ ಬಹಳ ಮುಖ್ಯ ಆಗುತ್ತೆ ಈ ಒಂದು ಕಾರ್ಯಕ್ರಮ. ಯಾವುದೇ ಸರ್ಕಾರದ ಕಾರ್ಯಕ್ರಮಗಳಾಗ್ಲಿ ಅದು ಸಮುದಾಯಕ್ಕೆ ಇರುತ್ತೆ, ಸೊ ಸಮುದಾಯದವರ ಸಹಭಾಗಿತ್ವ ಬಹಳ ಮುಖ್ಯ ಆಗುತ್ತೆ. ಸೊ ಇವರ ನಿಟ್ಟಿನಲ್ಲಿ ಒಂದು ಅರಿವು ಜಾಗೃತಿ ಕಾರ್ಯಕ್ರಮಗಳಲ್ಲೂ ಅವರ ಒಂದು ಪಾತ್ರ ಎಷ್ಟು ಮುಖ್ಯ ಆಗಿರುತ್ತೆ
0: ಸಮುದಾಯದಲ್ಲಿ? ಸೊ ಅರಿವು ಮೂಡಿಸುವ ಕಾರ್ಯಕ್ರಮ ಅಂದಾಗ ಸಮುದಾಯ ಆಗಿದ ತಕ್ಷಣ ಬರೀ ಒಂದು ಗಂಡು ಒಂದು ಹೆಣ್ಣು ಒಂದು ಮಗು ಅಂತ ಹೇಳಕ್ ಬರೋದಿಲ್ಲ. ನಾನು ಅವಾಗಲೇ ಹೇಳಿದಾಗ ಒಂದು ಪಂಚಾಯತಿ ಇರುತ್ತೆ, ಹೆಡ್ ಆಫ್ ದ ವಿಲೇಜ್ ಅಂತ ಹೇಳಿದಾಗ ಪಂಚಾಯತಿ ಇರುತ್ತೆ. ಪಂಚಾಯತಿ ಮುಖಾಂತರ ನಾವು ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಕ್ಯಾಂಪ್ ನ ಹಮ್ಮಿಕೊಳ್ಳುವಂತ ಒಂದು ಕಾರ್ಯಕ್ರಮ ಇದೆ. ಪಂಚಾಯತಿಗೆ ತಿಳಿಸಿರ್ತೀವಿ ನೋಡಿ ಇಂತ ಹಳ್ಳಿಯಲ್ಲಿ ಈ ತರ ಫ್ಲೋರೈಡ್ ಇದೆ, ನಾಳೆ ದಿನ ಅಲ್ಲಿ ಕ್ಯಾಂಪ್ ನಡೆಸ್ತಾ ಇರ್ತೀವಿ ಜನಗಳಿಗೆ. ನಿಮ್ಮ ಪಂಚಾಯತಿ ಮುಖಾಂತರ ಯಾರ್ಯಾರಿಗೆ ಆ ತರ ತೊಂದರೆಗಳಿದೆಯೋ ಅಲ್ಲಿ ಬಂದು ರೀಚ್ ಆಗಿ ಅಲ್ಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನ ತಗೊಳಕ್ ಹೇಳಿ, ಪರೀಕ್ಷೆ ಮಾಡಿಸ್ಕೊಳಕ್ ಹೇಳಿ. ಅಲ್ಲಿ ದಂತ ಪರೀಕ್ಷಕರು ಬರ್ತಾರೆ ಮತ್ತೆ ಮೂಳೆ ಪರೀಕ್ಷಕರು ಬರ್ತಾರೆ. ಅವರಲ್ಲಿ ಏನೇ ಒಂದು ತೊಂದರೆಗಳಿರಲಿ ಅವರು ಮಾಡಿಸಿ ಅವರಲ್ಲಿ ಏನಾದ್ರು ತೊಂದರೆ ಇದೆ ಅದನ್ನ ಅವರು ಜನರಲ್ ಹಾಸ್ಪಿಟಲ್ ಆಗ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆಗ್ಲಿ ರೆಫರ್ ಮಾಡಿಕೊಂಡು ಅವರಲ್ಲಿ ಪರೀಕ್ಷೆ ಮಾಡುವಂತ ಪ್ರಯೋಜನ ಇದೆ. ಅದರ ಜೊತೆಗೆ ನಮ್ಮಲ್ಲಿರುವಂತ ಮಾಹಿತಿ ಏನು ಅಂತ ಹೇಳಿದ್ರೆ ಸಪ್ಲಿಮೆಂಟ್ಸ್ ಅಲ್ದಿರಾನೆ ಅವರಿಗೆ ಮೊಬಿಲಿಟಿ ಏಡ್ಸ್ ಅಂತ ಹೇಳಿ ಪರಿಕರಣಗಳು ಅಂತ ಹೇಳ್ತೀವಿ, ಅಂದ್ರೆ ಈ ವಾಕಿಂಗ್ ಸ್ಟಿಕ್ ಆಗ್ಲಿ ವಾಕರ್ಸ್ ಆಗ್ಲಿ ಮತ್ತೆ ವೀಲ್ ಚೇರ್ ಆಗ್ಲಿ, ನಮ್ಮಲ್ಲಿ ಒಂದು ಟ್ರೈಸೈಕಲ್ಸ್ ಅಂತ ಹೇಳ್ತಾರೆ ಅದನ್ನು ಕೂಡ ಕೊಡುವಂತ ಪ್ರಾವಿಷನ್ ನಮ್ಮಲ್ಲಿದೆ. ಸೊ ಅದನ್ನು ಕೂಡ ಅಂದ್ರೆ ನಾವು ಇನ್ ಟೈಮ್ ಅವ್ರಿಗೆ ತೊಂದರೆ ಇದೆ ಅಂತ ಹೇಳಿ ಅವ್ರು ಹೇಳಿದ ತಕ್ಷಣ ನಾವು ಅಲ್ಲಿ ಅವ್ರ ಹತ್ರ ಇರುವಂತ ಮಾಹಿತಿ ಅಂದ್ರೆ ಇವಾಗ ಎಲ್ಲರ ಹತ್ರನು ಒಂದು ಮಾಹಿತಿ ಏನು ಕಲೆಕ್ಟ್ ಮಾಡ್ತೀವಿ ಅವರ ಲೈಫ್ ಇದರಲ್ಲಿ ಆಧಾರ್ ಕಾರ್ಡ್ ನ ಮೇನ್ ಅವ್ರ ಆಧಾರ್ ಕಾರ್ಡ್ ಬೇಸ್ ಮೇಲೆ ನಾವು ಪ್ರತಿಯೊಂದು ಮಾಡುವಂತದ್ದು ಆಧಾರ್ ಕಾರ್ಡ್ ನ ಕಲೆಕ್ಟ್ ಮಾಡ್ಕೋತೀವಿ, ಫೋಟೋಗಳನ್ನ ಕಲೆಕ್ಟ್ ಮಾಡ್ಕೋತೀವಿ, ಅವರು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅವರ ಕಾಲು ಯಾವ ತರ ಸೊಟ್ಟಾಗಿದೆ ಅನ್ನೋದು ಒಂದು ಫೋಟೋನ ತಗೋತೀವಿ. ಅದರ ಜೊತೆಗೆ ಪಂಚಾಯತಿ ವತಿಯಿಂದ ಅವರ ಕೈಯಲ್ಲೇ ಅವ್ರಿಗೆ ಪರಿಕರಣಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಬರ್ತೀವಿ ನಾವು. ಇದೊಂದು ಸಹಕಾರ ಇದೆ, ಪಂಚಾಯತಿಯವರು ಒಳ್ಳೆ ಸಹಕಾರ ಕೊಡ್ತಾರೆ ನಮ್ಗೆ ತೊಂದರಾಗಿಲ್ಲ. ಅದರ ಜೊತೆಗೆ ಆರೋಗ್ಯ ಇಲಾಖೆ ಕೂಡ ಇವಾಗ ಒಂದ್ ಸರಿ ಮಾತ್ರೆ ಕೊಟ್ಟು ಬಂದ್ವಿ ಅದೊಂದು ಮಾಹಿತಿ ಇರುತ್ತೆ, ನೀವು ಬಂದಿದ್ದಾಗ ನಮ್ಗೆ ಮಾತ್ರೆ ಕೊಟ್ಟೋರಿ ಆಮೇಲೆ ನಮ್ಗೆ ಮಾತ್ರೆ ಕೊಡೋರು ಇಲ್ಲ ಅಂತೇಳಿ ಅದನ್ನ PSCಗಳಿಗೆ ಕಳ್ಸಿರ್ತೀವಿ ನೋಡಿ ಇಂತ ಕೇಸಸ್ ಬರುತ್ತೆ ನಿಮ್ಗೆ ಇಂತ ಹಳ್ಳಿಯಿಂದ. ಸೊ ಆ ಹಳ್ಳಿಯ ಒಂದು ಜನ ಬಂದಾಗ ಇವರಿಗೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಆಗ್ಲಿ ವಿಟಮಿನ್ ಸಿ ಸಪ್ಲಿಮೆಂಟ್ಸ್ ಆಗ್ಲಿ ನಿಮ್ಮ ಕಡೆಯಿಂದ ಅವ್ರಿಗೆ ಕೊಡ್ಬೇಕಾಗುತ್ತೆ. ಮಾಡ್ತಾರೆ ಆಶಾ ವರ್ಕರ್ಸ್ ಒಳ್ಳೆ ಸಹಾಯ ಮಾಡ್ತಾರೆ. ಅವರು ಕೂಡ ಕೇಳ್ತಾರೆ ಮೇಡಮ್ ನಿಮ್ಮ ಒಂದು ಮಾತ್ರೆಗಳು ಒಳ್ಳೆ ಕ್ವಾಲಿಟಿ ಕೊಟ್ಟಿರ್ತೀರಂತೆ, ನೀವು ನಿಮ್ಮ ಮಾತ್ರೆಗಳೇ ಕೊಡಿ ನಮ್ಮ ಹಳ್ಳಿ ಜನಕ್ಕೆ ಬೇಕಾಗುತ್ತಂತೆ ಅಂತೇಳಿ ಅವರು ವಿತ್ ಲಿಸ್ಟ್ ಬಂದಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಡಿಸ್ಟ್ರಿಬ್ಯೂಟ್ ತಿಂಗಳ ಮಟ್ಟಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಕಳಿಸ್ಕೊಡ್ತೀವಿ. ಸೊ ಆಶಾ ಕಡೆಯಿಂದ ನಮ್ಗೆ ಒಳ್ಳೆ ಹೆಲ್ಪ್ಫುಲ್ ಆಗಿದೆ. ಸೊ ಪಂಚಾಯತಿ ಆಶಾ ಆರೋಗ್ಯ ಇಲಾಖೆ ಅಲ್ಲಿನ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಂದ್ರೆ ಕಾಲೇಜ್ ಆಗ್ಲಿ ಶಾಲೆ ಆಗ್ಲಿ ಏನೇ ಇರ್ಲಿ ಅವೆಲ್ಲಾನು ಒಟ್ಟುಗೂಡಿ ನಾವು ಕೆಲಸ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಒಂದು ಕೂಡು ಕುಟುಂಬದ ತರ ಇರ್ತೀವಿ ಒಂದು ಹಳ್ಳಿಗೆ ಹೋದ್ರೆ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಪ್ರತಿಯೊಂದು.
2: ಸೊ ಒಟ್ಟಾರೆಯಾಗಿ ಒಂದು ನೀರು ಅಂತ ಬಂದಾಗ ಒಂದು ಶುದ್ಧ ನೀರು ಅಂತ ಅಂದಾಗ ಸಾಕಷ್ಟು, ಯಾಕಂದ್ರೆ ನಾವು ಒಂದು ಪದ್ರದಲ್ಲಿ ನೋಡಿದಾಗ ಅದು ಮಾಮೂಲಿ ಆಗಿರುತ್ತೆ, ಸ್ವಲ್ಪ ಹಾಳಾಗೋದಾಗ ಸೊ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ನೀರಿನಲ್ಲಿ ಯಾವ ಕ್ವಾಲಿಟೀಸ್ ಇರುತ್ತೆ, ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ನಾವು ಅದನ್ನ ತಿಳ್ಕೊಂಡ್ಬಿಟ್ಟು ನಮ್ಮೊಂದು ಆರೋಗ್ಯದ ಸೇವನೆ ಮಾಡಿದಾಗ ಉತ್ತಮವಾಗಿರುತ್ತೆ. ಸೊ ಮೇಡಮ್ ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ನೀರಿನ ಪರೀಕ್ಷೆ ಮಹತ್ವದ ಕುರಿತು ಒಂದು ಸಂದರ್ಶನಕ್ಕಾಗಿ ಉತ್ತಮವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ರ. ಸೊ ಇದೇ ರೀತಿ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮತ್ತಷ್ಟು ವಿಷಯಗಳ ಕುರಿತು ತಮ್ಮ ಆರೋಗ್ಯ ಇಲಾಖೆಯಿಂದ ಸಾರ್ವಜನಿಕರಿಗೆ ಅರಿವು ಮತ್ತು ಜಾಗೃತಿ ಮೂಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೂ ಧನ್ಯವಾದಗಳು.
0: ತುಂಬಾ ಥ್ಯಾಂಕ್ಸ್.

ಶಿಶುವನ್ನು ಕುಪೋಷಣೆಯಿಂದ ಪಾರು ಮಾಡಿ. ಗರ್ಭಿಣಿ ಎಂದು ತಿಳಿದಾಕ್ಷಣ ಅಂಗನವಾಡಿ ಮತ್ತು ಆಶಾ ಅಕ್ಕ ಅವರ ಸಂಪರ್ಕದಲ್ಲಿರಿ. ಮಹಿಳಾ ಮತ್ತು ಶಿಶು ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ಮೈರಾಡ ನೆರವಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಕೇಳುಗರೆ, ಇವತ್ತಿನ ದಿನ ಕೋಲಾರ ಜಿಲ್ಲೆ ಪಕ್ಷಿಯ ನೋಟದ ಭಾಗ 2 ಸಂಚಿಕೆಯ ಸಂದರ್ಶನದ ಕಾರ್ಯಕ್ರಮ ಮುಂದುವರಿಯಲಿದೆ. ಶ್ರೀಮತಿ ಮಂಜುಳಾ ಭೀಮರಾಮ್, ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಕೋಲಾರ ರವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ತಮಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದ. ಅದರಲ್ಲಿ ಒಂದು ಎಕ್ಸ್ಟ್ರಾ ವರ್ಡ್ ನಿಮಗೆ ಹೇಳ್ಬಿಡ್ತೀನಿ, ಇವತ್ತು ನಮ್ ಕೋಲಾರ್ಗ್ ಸಂಬಂಧಿಸಿದ್ದಲ್ಲ, ಆದ್ರೂ ಒಂದ್ ಹೇಳ್ತೀನಿ. ಅಲ್ಬಟ್ರಾಸ್ ಅಂತ ಅದರ ಹೆಸರು, ಗಲ್ ಅಂತ ಹೇಳ್ತಾರೆ. ಅದು ಸುಮಾರು 7,000 ಕಿಲೋಮೀಟರ್ ದೂರದಿಂದ ಬರುತ್ತೆ ನಮ್ಮ
0: ಭಾರತ
1: ಕಡಲ ತೀರ. ಅದು ಬಂದ ಮೇಲೆ ಇಲ್ಲಿ ಕಡಲ ತೀರದಲ್ಲಿ ಅದರದ್ದು ವಾಸ, ಮೀನು ಏಡಿ ಆ ತರದ್ದೆಲ್ಲ ತಿಂದು ಬದುಕುವಂತಹದ್ದು. ತನ್ನ ಮರಿಗಳನ್ನ ದಡದಲ್ಲಿ ಅಂದ್ರೆ ಕಲ್ಲು ಬಂಡೆಗಳ ಮಧ್ಯೆ ಮರಿಗಳನ್ನ ಮಾಡುತ್ತೆ. ಮಾಡಿ ಆ ಮರಿಗಳು ಓಡಾಡಲಿಕ್ಕಿರುವಾಗಿ ತನ್ನ ಆಹಾರವನ್ನು ತಾನು ನೋಡ್ಕೊಳ್ಳುತ್ತೆ ಅಂತ ಆದ ತಕ್ಷಣ ತಂದೆ ತಾಯಿ ಇಬ್ರು ಹೊರಟೋಗ್ಬಿಡ್ತವೆ. ಅಂದ್ರೆ ಕಾಡಿನ ಮುಖಾಂತರ ಹೋಗಲ್ಲ, ಅವು ಸಾಗರದ ಮೇಲೇನೆ ಹೋಗೋದು
0: ಆ ಪಕ್ಷಿ.
1: ಒಂದ್ಸರಿ ಅದು ಸ್ಟಾರ್ಟ್ ಮಾಡಿದ್ರೆ ಹಾರ್ಲಿಕ್ಕೆ 600-700 ಕಿಲೋಮೀಟರ್ ವರೆಗೆ ರೆಕ್ಕೆ ಬಡಿಯೋದಿಲ್ಲ. ಅದು
0: ಹೋಗ್ತಾನೆ ಇರುತ್ತೆ.
1: ಹೌದು, ಅದರ ದೇಹದ 10 ಪಟ್ಟು ದೊಡ್ಡದು ರೆಕ್ಕೆ ಅದರದ್ದು. 600-700 ಕಿಲೋಮೀಟರ್ ರೆಕ್ಕೆ ಬಡಿದ ಹಾಗೆ ಹಾರುತ್ತೆ. ಇನ್ನೊಂದು, ತಾನು ಹೊರಟ ಪ್ರದೇಶದಿಂದ ತಾನು ತಲುಪುವ ಪ್ರದೇಶದವರೆಗೂ ಎಲ್ಲಿಯೂ ಆಹಾರ ತಗೊಳ್ಳಲ್ಲ. ಅದ್ರದ್ದು ವಿಶೇಷತೆ, ಅಲ್ಲಿ ಹೋಗಿ ತಲುಪುತ್ತೆ ಅದು. ಆಮೇಲೆ ಈ ಮರಿಗಳು ಹಾರ್ಕೊಂಡು ಹೋಗ್ತವೆ. ಹೇಗೆ ಅವು ತನ್ನ ತಂದೆ ತಾಯಿಯನ್ನೇ ಹುಡ್ಕೊಂಡು ಹೋಗ್ತವೆ?
0: ಹೌದು, ಇದು ಒಂದು ವಿಸ್ಮಯ. ಹೌದು
1: ವಿಸ್ಮಯ ಅಲ್ವಾ? ಅದೇ ದಾರಿನಲ್ಲೇ ಹೋಗ್ತವೆ ಇವು. ಅಂದ್ರೆ ಅದ್ರದ್ದೊಂದು ಕೆಮಿಕಲ್ ರಿಲೀಸ್ ಆಗಿರುತ್ತೆ ವಾತಾವರಣದಲ್ಲಿ ಹಾರುವಾಗ, ಅದನ್ನ ಅನುಸರಿಸ್ಕೊಂಡು ಇವು ಹೋಗಿ ತನ್ನ ತಂದೆ ತಾಯಿಯನ್ನ
0: ಮುಟ್ತವೆ. ಇದು ವಿಶೇಷತೆ ಆಗಿರುತ್ತೆ.
1: ವಿಶೇಷ, ಹೌದು. ಮತ್ತೆ ವಾಪಸ್ ಮುಂದಿನ ವರ್ಷ ಬರ್ತವೆ. ಅಂದ್ರೆ ಅವು ತಂದೆ ತಾಯಿ ಏಕಪತ್ನಿ ಏಕಪತಿ ಇರುವಂತ ಸ್ಥಳ ಅವು. ಆತರ ಕೆಲವು ಪಕ್ಷಿಗಳಲ್ಲಿ ಹಾಗೆ ಇದ್ದಾವೆ. ಸೊ ಹಾಗಾಗಿ ಆತರ ವಿಶೇಷವಾದಂತದ್ದು ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ಲ?
0: ಹೌದು, ಯಾಕಂದ್ರೆ ಅವುಗಳ ವಿಸ್ಮಯ ತಿಳ್ಕೊಳ್ತಾ ಹೋದಾಗ ನಮ್ಮ ಒಂದು ಜ್ಞಾನನು ಸಹ ಹೆಚ್ಚಾಗುತ್ತೆ, ಆಮೇಲೆ ನಮ್ಮ ಒಂದು ಜೀವನದ ಶೈಲಿ ಸಹ ಬದಲಾಗ್ತಾ ಹೋಗುತ್ತೆ.
1: ಹೌದು, ಹಾಗೆ ತುಂಬಾ ಪಕ್ಷಿಗಳಲ್ಲಿ ಆತರ ವಲಸೆ ಬಂದ ಪಕ್ಷಿಗಳೆಲ್ಲ ಇರುವಂತಹ ಕಡೆ ನಾವ್ ಒಂದ್ ರೀತಿ ಪ್ರಾಕೃತಿಕ ಸಮತೋಲನ ಇದೆ ಅಂತಲೇ ನಾವ್ ತಿಳ್ಕೊಳ್ಬಹುದು ಅವುಗಳನ್ನ. ಹಾಗೆ ಮಿಂಚುಳ್ಳಿ ನಮ್ಮ ಕೋಲಾರ ಜಿಲ್ಲೆಯವರಿಗೆ ಬಹಳ ಚಿರಪರಿಚಿತವಾದಂತಹ ಪಕ್ಷಿ ಇದು. ಇದರಲ್ಲಿ 7-8 ಪ್ರಭೇದದ ಬಣ್ಣದ ಸುಂದರವಾದ ಪಕ್ಷಿ ಅಂದ್ರೆ ಮಿಂಚುಳ್ಳಿ. ತುಂಬಾ ಕಲರ್ಫುಲ್ ಆಗಿರುತ್ತೆ. ಮತ್ತೆ ಇದು ಒಂದೇ ಇರೋದು, ಜಂಟಿಯಾಗಿ ಯಾವತ್ತೂ ಇರೋದಿಲ್ಲ, ಒಂದೊಂದೇ.
0: ಹೌದು, ತಾವ್ ಹೇಳಿದಂಗೆ ನನ್ಗೆ ಈಗ ನೆನಪಾಗ್ತದೆ. ನಾನು ಸಹ ನಮ್ಮ ಒಂದು ತಮ್ಮತ್ತ ವಾತಾವರಣದಲ್ಲಿ ನೋಡಿದೀನಿ, ತುಂಬಾ ಕಲರ್ಫುಲ್ ಆಗಿರುತ್ತೆ, ಬಟ್ ಒಂದೇ ಒಂದ್ ಪಕ್ಷಿ ಇರುತ್ತೆ. ನೀವ್ ಹೇಳಿದಂಗೆ ನನಗೂ ನೆನಪಾಯ್ತು.
1: ಇದು ಒಂದ್ 20 ಅಡಿ ಮೇಲೆ ಹಾರುತ್ತೆ ತನ್ನ ಆಹಾರ ಹುಡ್ಕೊಳಕ್ಕೆ. ಮೀನೇ ಅದು ತಿನ್ನೋದು. ಅದು ಇದ್ದ ಕಡೆ ನೀರು ಶುದ್ಧವಾಗಿದೆ ಅಂತಲೇ ಅರ್ಥ. ಅದು ಕೆಸರು ಪಸರು ಇರೋ ಕಡೆ ಎಲ್ಲ ಹೋಗೋದಿಲ್ಲ ಮಿಂಚುಳ್ಳಿ. 20 ಅಡಿ ಮೇಲೆ ಹಾರಿ ಅದು ಬೇಟೆ ಆಡಿ ಹಿಡ್ಕೊಂಡ್ಬಿಟ್ಟು ಮೀನನ್ನ ಮೇಲೆ ಹಾರುವಾಗ ಮೇಲೆ ಎಸೆಯುತ್ತದೆ ಅದು. ಆಮೇಲೆ ಕ್ಯಾಚ್ ಹಿಡಿಯುತ್ತೆ ಬಾಯಿನಲ್ಲಿ, ಹಿಡಿದ್ಬಿಟ್ಟು ಒಂದು ಮರದ ಹತ್ರನೋ ತಂತಿ ಮೇಲೆ ಕುತ್ಕೊಳ್ಳುತ್ತೆ. ಕುತ್ಕೊಂಡ್ಬಿಟ್ಟು ಇಡೀ ನುಂಗಿ ಇಡೀ ಕತ್ತನ್ನ ತಿರುಗಿಸುತ್ತ ಅದು ತನ್ನ ದೇಹ ಒಂದ್ ರೌಂಡ್ ಸರ್ಕಲ್ ತರ ಸುತ್ತಬಿಟ್ಟು ಆಮೇಲೆ ನೀರೆಲ್ಲ ಕೊಡ್ಕೊಂಡ್ಬಿಟ್ಟು ಹೊರಟೋಗ್ಬಿಡ್ತದೆ. ಇದು ಇದರ ವಿಶೇಷತೆ. ಮಿಂಚುಳ್ಳಿ ಎಲ್ಲಿದೆಯೋ ಅಲ್ಲಿ ನೀರು ಶುದ್ಧವಾಗಿದೆ. ಇನ್ನೊಂದೇನು ಅಂದ್ರೆ ನಮ್ಮ ಕೋಲಾರದವ್ರು ನಂಬಿರೋದು, ಮಿಂಚುಳ್ಳಿ ನಮ್ ಹೊಲಕ್ಕೆ ಈ ವರ್ಷ ಬಂದಿದೆ ಅಂದ್ರೆ ನಮ್ಮ ಬೆಳೆ ಚೆನ್ನಾಗುತ್ತೆ ಅಂತ ನಂಬಿಕೆ ಇದೆ ಇವರಿಗೆ. ಅದಕ್ಕೇನ್ ಮಾಡ್ತಾರೆ, ಆ ಮಿಂಚುಳ್ಳಿ ಬರ್ಲಿಕ್ಕೋಸ್ಕರ ಅದಕ್ಕೆ ಬೇಕಾದಂತ ವಾತಾವರಣವನ್ನ ಅವ್ರು ಸೃಷ್ಟಿ ಮಾಡ್ತಾರೆ ಇಲ್ಲಿ ಜನಗಳು. ಅದಕ್ಕೇನ್ ಬೇಕೋ ಅಂತದ್ದು, ಮೀನನ್ನು ಇಡಬಹುದು ಅಥವಾ ನೀರನ್ನು ಇಡಬಹುದು, ಆತರ ಆತರ ಎಲ್ಲ ಮಾಡ್ತಾರೆ. ಅದು ಒಂದು ಇದು ಅಂದ್ರೆ ಆಯಾ ಊರಿನ ಪದ್ಧತಿಯ ಪ್ರಕಾರವಂತ ನಡೀತದೆ. ಅದು ಕೂಡ ಸಂರಕ್ಷಣೆ ಮಾಡ್ಲಿಕ್ಕೆ ಇರುವಂತ ಒಂದು ರೀತಿ. ಹಿಂದೆಲ್ಲ ಏನ್ ಮಾಡ್ತಿದ್ರು, ದೇವರ ವನ ಅಂತ ಮಾಡ್ತಿದ್ರು, ಪವಿತ್ರ ವನ ಅಂತ ಮಾಡ್ತಿದ್ರು, ನಾಗವನ ಅಂತ ಬೆಳೆಸ್ತಿದ್ರು. ಇವೆಲ್ಲವೂ ಕೂಡ ಈ ಪ್ರಾಣಿ ಪಶು ಪಕ್ಷಿಗಳನ್ನ ಉಳಿಸ್ಲಿಕ್ಕೋಸ್ಕರವಾಗಿಯೇ ಅವುಗಳನ್ನ ಮಾಡಿತ್ತು.
0: ಹೌದು, ಪ್ರತಿ ಊರಿನ ಸುತ್ತಮುತ್ತ ಇದ್ದೇ ಇರ್ತಾ ಇತ್ತು.
1: ಹೌದು, ಒಂದು ಪವಿತ್ರ ವನ ಅಂದ್ರೆ ಅಲ್ಲಿ ಯಾರು ಮನುಷ್ಯರು ಹೋಗ್ತಾ ಇರ್ಲಿಲ್ಲ, ಬರೀ ಅಲ್ಲಿ ಪ್ರಾಣಿ ಪಕ್ಷಿ ಹಾವು ಇವು ಎಲ್ಲ ಚೆನ್ನಾಗಿ ಬೆಳ್ಕೊಳ್ತಿತ್ತು ಅಂತ ಒಂದು.
0: ಹೌದು,
1: ಅಂದ್ರೆ ಪ್ರಾಕೃತಿಕವಾಗಿ ಸಮತೋಲವನ್ನ ಕಾಪಾಡ್ಲಿಕ್ಕೋಸ್ಕರ ಈ ನಾಗಬನಗಳು, ಪವಿತ್ರ ಬನಗಳು, ಕಾಡು ಅಂದ್ರೆ ದೇವರ ಕಾಡು ಈ ತರ ಎಲ್ಲ ಬಂತು.
0: ಹೌದು,
1: ಈಗ ಅವೆಲ್ಲ ಹೋಗಿ ಬಿಟ್ಟಿದಾವೆ, ಎಲ್ಲೂ ಕಾಣೋದೇ ಇಲ್ಲ.
0: ಎಲ್ಲಿ ಸ್ವಲ್ಪ ಜಾಗ ಸಿಕ್ಕುತ್ತೆ ಅದನ್ನ ಬೆಳೆಸ್ಕೊಳ್ತಾರೆ. ಹೌದು,
1: ಆತರದ್ದು. ಇನ್ನೊಂದು ಜೌಗು ಪಕ್ಷಿ ಅಂತ ಇದೆ ನಮ್ಮಲ್ಲೂ ಇದೆ, ಕೋಲಾರದಲ್ಲೂ ಇದೆ. ಎಲ್ಲಿ ನೀರು ತುಂಬಾ ಕೆಸರು ಕೆಸರು ತರ ಇರುತ್ತೆ ನೋಡ್ರಿ, ಲ್ಯಾಟ್ರೈಟ್ ಸಾಯಿಲ್ ಅಂತ ಇವಾಗನ್ನ, ಅಲ್ಲಿ ಆ ಪಕ್ಷಿ ನೀರನ್ನೆಲ್ಲ ಕುಡಿತದೆ, ಆ ಮಣ್ಣನ್ನ ಮತ್ತೆ ಫಲವತ್ತಾಗಿ ಮಾಡುತ್ತದೆ. ಇದು ಜೋಗು ಪಕ್ಷಿ ಅಂತ,
0: ಅದು ಎಲ್ಲಿ ಜೋಗು ಪ್ರದೇಶ ಅಂತ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಹೌದು
1: ಹೌದು, ಅಲ್ಲಿ ಇರ್ತದೆ ನೋಡಿ ಕೆಲವು ಪಕ್ಷಿಗಳ ಕೆಸರಲ್ಲಿ. ಹಾಗೆ ನೀವು ಇನ್ನೊಂದು ನೋಡಿರ್ತೀರ, ಕೆಸರಿನಲ್ಲಿ ಬಿಳಿ ಕೊಕ್ಕರೆ ತರ ಇರುತ್ತೆ, ಕೊಕ್ಕರೆ ಅಲ್ಲ ಅದು, ಬಟ್ ಕೊಕ್ಕರೆ ತರ ಇರುತ್ತೆ, ಬಿಳಿದು ಕಪ್ಪುದು, ಅದರಲ್ಲಿ ವಿವಿಧ ಬಣ್ಣಗಳೆಲ್ಲ ಇರ್ತದೆ. ಅವೆಲ್ಲವೂ ಸಹ ಆ ನೀರನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಮಾಡ್ತವೆ ಅವೆಲ್ಲ. ಸೊ ಹಾಗಾಗಿ ಜಲಚರಗಳು ಬೇಕು ನಮಗೆ, ಹಾರಾಡುವ ಪಕ್ಷಿಗಳು ಬೇಕು, ಓಡುವ ಪಕ್ಷಿಗಳು ಕೂಡ ಬೇಕು, ಇರಬೇಕು ನಮ್ಮ ಜೊತೆಯಲ್ಲಿ.
0: ಯಾಕಂದ್ರೆ ಪ್ರತಿಯೊಂದು ಪಕ್ಷಿಯ ಕೊಡುಗೆ ತುಂಬಾ ಅಪಾರವಾದದ್ದು ನಮಗೆ.
1: ಹೌದು, ಎಲ್ಲಾ ರೀತಿನಲ್ಲಿ ಎಲ್ಲಾ ಪ್ರದೇಶಗಳಲ್ಲಿ ಅವುಗಳು ಏನ್ ವಾಸ ಮಾಡ್ತೇವೋ ಅಲ್ಲೆಲ್ಲ ಅವು ತನ್ನಷ್ಟ ತಾನೇ ಪ್ರಕೃತಿಯಲ್ಲಿ ಸಮತೋಲನ ಆಗುವ ರೀತಿಯಲ್ಲೇ ನಡ್ಕೊಳ್ತಾವ.
0: ಹೌದು,
1: ಹಾಗಾಗಿ ಅವುಗಳ ಪಕ್ಷಿ ಧ್ವನಿ ಇರಬಹುದು, ಬಣ್ಣಗಳಿರಬಹುದು, ಇವೆಲ್ಲವೂ ಕೂಡ ಮನುಷ್ಯನಿಗೆ ಅತ್ಯಾಕರ್ಷಣೆ ಆಗಿನೇ ಅವುಗಳ ಅಳಿವಿನ ಅಂಚಿಗೆ ಬಂದೇನೋ ಅಂತ ಅನ್ಸುತ್ತೆ ಇವತ್ತು ನೋಡಿದ್ರೆ.
0: ಹೌದು, ಕೆಲವೊಮ್ಮೆ ಅದು ಸಹ ಕಾರಣವಾಗಿರುತ್ತೆ. ಹೌದು,
1: ಕಾರಣ ಆಗಿದೆ
0: ಮನುಷ್ಯ
1: ದುರಾಸೆಗೆ. ಇವೆಲ್ಲ ತನಿಗೇನೋ ಬೇಕು ಅಂತ ಅವುಗಳ ಪುಕ್ಕಗಳನ್ನು ತಕ್ಕೊಳ್ಳೋದು ಮಾಂಸಕ್ಕೋಸ್ಕರ, ಇವೆಲ್ಲವೂ ಇದ್ದೇ ಇದೆ. ಆದ್ರೆ ಅದ್ರ ಜೊತೆಯಲ್ಲಿ ನಾವು ಅದ್ರದ್ದು ವಂಶ ಬೆಳೀಲಿಕ್ಕೂ ಕೂಡ ನಾವು ಸಹಾಯ
0: ಅವಕಾಶ ಮಾಡ್ಕೊಡ್ಬೇಕು.
1: ಅವಕಾಶ ಮಾಡ್ಕೊಡ್ಬೇಕು. ಅದ್ರದ್ದು ಯಾವುದೇ ಆವಾಸ ಸ್ಥಾನ ಇರ್ಲಿ, ಯಾವುದೇ ಬದಲಾವಣೆ ಆಗ್ಲಿ ಅಲ್ವಾ, ಅವೆಲ್ಲವೂ ಕೂಡ ಪಕ್ಷಿಗಳಿಗಾಗ್ಲಿ ಕೀಟಗಳಿಗಾಗ್ಲಿ ಎಲ್ಲಿ ಯಾವ್ದೇ ಇರ್ಲಿ, ಯಾವುದೇ ಅದೊಂದು ಜೀವಿ ಅಂತ ಹೇಳಿದ್ರೆ ಅವುಗಳನ್ನೆಲ್ಲ ಸಂರಕ್ಷಣೆ ಮಾಡುವಂತ ಕೆಲಸ ನಮ್ಮಿಂದ ಆಗ್ಬೇಕು.
0: ಹೌದು,
1: ವಲಸೆ ಹಕ್ಷಿಗಳು ಪಕ್ಷಿಗಳು ಬರ್ತವೆ, ಅವು ಇಲ್ಲಿ ಸುಮ್ನೆ ಬಂದು ಹೋಗೋದಿಲ್ಲ, ನಮಗೆ ತುಂಬಾ ಲಾಭ ಮಾಡಿಕೊಡ್ತವೆ.
0: ಹೌದು,
1: ಅವು ಕೂಡ ಹಾಗಾಗಿ ವಲಸೆ ಪಕ್ಷಿಗಳು ಬಂದಾಗ್ಲೂ ನಾವು ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಮತ್ತೆ ಇಲ್ಲಿರುವಂತ ಪಕ್ಷಿಗಳನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ನಮ್ ಕಡೆ ಇದ್ದಾಗಿ ಅವುಗಳನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನೋದು ಒಂದು ಏನ್ ಹೇಳ್ಬೋದಪ್ಪ, ಪ್ರಾಕೃತಿಕ ಸಮತೋಲನಕ್ಕಾಗಿ ಅವು ಕೇಳ್ಕೊಂಡ ಹಾಗೆ ನಿಮಗಾಗಿ ನಮ್ಮನ್ನು ಉಳಿಸಿ ಅಂತ ಹೇಗೆ ಹೇಳ್ತಾ ಇದ್ದಾವೆ ಅಂತ ಹೇಳಿದ್ರೆ, ನಮಗೆ ಅವುಗಳ ಅವಶ್ಯಕತೆ ಇದೆಯೋ ಅವುಗಳಿಂದ ನಮಗೆ ಅವಶ್ಯಕತೆ ಇದೆಯಾ ಅಂತ ನೋಡ್ಬೇಕು.
0: ಅಂದ್ರೆ ಬಹುಶಃ ಏನಾಗಿರೋದ್ರೆ ಮೇಡಮ್, ಈಗಿನ ಪ್ರಸ್ತುತ ಒಂದು ದಿನಗಳಲ್ಲಿ ಅಂದ್ರೆ ಸಾರ್ವಜನಿಕರು ಮರ್ತೋಗಿದ್ದಾರೆ ಅನ್ಸುತ್ತೆ ಸರ್. ಇವಾಗ ತಾವ್ ಹೇಳಿದ್ರೆ ನಿಮಗಾಗಿ ನಮ್ಮನ್ನು ಉಳಿಸಿ ಅಂದ್ರೆ ಆ ಪಕ್ಷಿಗಳಿಗಾಗಿ ನಾವು ಪಕ್ಷಿಗಳಿಗಾಗಿ ನಾವು ಬದುಕಬೇಕು ಆಕ್ಚುಲಿ. ಅದು ಇಲ್ಲಿ ಉಲ್ಟಾ ಪಕ್ಷಿ ಇದ್ರೇನು ಹೋದ್ರೆ ಅನ್ನೋ ಅಂತ ಭಾವನೆ ಬಂದ್ಬಿಟ್ಟಿದೆ ಈಗಾಗಿ ಕೆಲವರಲ್ಲಿ.
1: ಹೌದು, ಈಗ ಇತ್ತೀಚೆಗೆ ಸ್ವಲ್ಪ ಜನ ಪಕ್ಷಿ ವೀಕ್ಷಣೆ ಮಾಡೋದು, ಕೆಲವರು ಫೋಟೋಗ್ರಫಿ ಮಾಡ್ಲಿಕ್ಕೋಸ್ಕರ ಹೋಗ್ತಾರೆ. ಇನ್ನೊಂದು ಆ ವೀಕ್ಷಣೆ ಮಾಡುವ ರೀತಿನಲ್ಲಿ ಯಾರ್ಯಾರು ಹೋಗ್ತಾರಲ್ವಾ ಅವರೆಲ್ಲರೂ ಸಹ ತುಂಬಾ ತಾಳ್ಮೆಯಿಂದ ಇರ್ಬೇಕಾಗುತ್ತೆ.
0: ಹೌದು, ಕೆಲವೊಂದು ಪಕ್ಷಿಯ ಫೋಟೋ ತಗೊಳ್ಳೋದಕ್ಕೆ ಸಾಕಷ್ಟು ಕೆಲವರು ವರ್ಷಗಳ ಗಟ್ಟಲೆ ಕಾದಿರ್ತಾರೆ.
1: ಹೌದು, ಇನ್ನೊಂದು ಪೂರ್ಣಚಂದ್ರ ತೇಜಸ್ವಿ ಒಂದ್ ಕಡೆ ಬರೀತಾರೆ ಅವರ ಪುಸ್ತಕದಲ್ಲಿ, ಅವರು ಮೂಡಿಗೆರೆನಲ್ಲಿ ಇದ್ದಿದ್ದಲ್ವಾ, ಹತ್ರ ತುಂಬಾ ಮರಗಳೆಲ್ಲ ಇತ್ತು, ಅವ್ರ ಮಗು ಹೆಣ್ಮಗಳು, ಅವರು ಒಂದ್ ಮರದ ಮೇಲೆ ಪಕ್ಷಿ ದಿನ ಬಂದು ಬಂದು ಇರ್ತಾ ಇತ್ತು, ಹಾಗೆ ಮೊಟ್ಟೆನು ಇಟ್ಬಿಟ್ಟಿದೆ. ಆಮೇಲೆ ಎರಡ್ ಮೂರು ದಿವಸ ಆಯ್ತು, ಬರ್ಲೇ ಇಲ್ಲ ತಾಯಿ ಆಹಾರ ತರಕ್ ಹೋದ್ ವಾಪಸ್ ಬರ್ಲೇ ಇಲ್ಲ. ಇವು ಪಕ್ಷಿಗಳು ಕೊಯ್ ಕೊಯ್ ಮಾಡ್ತಾವಲ್ಲ, ಚೀರ್ತವೆ ಎಲ್ಲ. ಅದು ಮಗು ಹೇಳ್ತಾವೆ, ಅಪ್ಪ ಅಪ್ಪ ಅದನ್ನ ಒಳಗ್ ತಗೊಂಬಾರಪ್ಪ, ಅಮ್ಮ ಬರ್ಲಿಲ್ಲ ಆದ್ರೆ ಅಮ್ಮ ಬರ್ಲಿಲ್ಲ ಅಂತ ಹೇಳ್ತಾಳೆ. ಇವ್ ತಗೊಂಡ್ ಬಂದು ನೋಡೋಣ ಏನಾದ್ರು ತಿನ್ಸ್ಲಿಕ್ ಆಗುತ್ತಾ ಅಂತ ತಿನ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆಗಲ್ಲ. ಒಂದ್ ಬಾಳೆಹಣ್ಣು ಸ್ಮ್ಯಾಶ್ ಮಾಡಿ ಕೊಡ್ತಾರೆ, ಅದು ಮೂಗ್ನಲ್ಲಿಂದ ಹೊರಗ್ ಬಂದ್ಬಿಡ್ತದೆ. ಆಮೇಲೆ ಅನ್ನದ ಹಗಳನ್ನೆಲ್ಲ ಸಣ್ಣಗೆ ಪಾಯಸ ತರ ಮಾಡಿ ಕೊಡ್ತಾರೆ, ಇನ್ನು ತಿನ್ಲಿಕ್ ಬರಲ್ಲ
0: ಅವ್ರು,
1: ಹಾಗಾಗಿ ಸತ್ತೋಗ್ಬಿಡ್ತಾವ ಮೂರು ಮರಿಗಳನ್ನ. ಅದು ಅವಾಗ ಬರ್ದಿದಾರ, ಅವ್ರ ತಾಯಿ ಕೊಟ್ಟಂತಹ ಗುಟುಕೇನಿದೆ ಅವುಗಳಿಗೆ ಮಾತ್ರ ಅದು ಆಹಾರ.
0: ಹೌದು,
1: ನಾವೇನೋ ಬಹಳ ಪ್ರೀತಿಯಿಂದ ಅವುಗಳಿಗೆ ಏನೋ ಮಾಡ್ಲಿಕ್ಕೆ ಹೋದ್ರೆ ನಾವು ಅವನ್ನ ಉಳಿಸಕ್ ಸಾಧ್ಯ ಇಲ್ಲ. ಹಾಗಾಗಿ ತಾಯಿ ಪಕ್ಷಿ ಬರುವ ಹಾಗೆ ನಾವು
0: ನೋಡ್ಕೊಳ್ಬೇಕು. ತನ್ನ ತಾಯಿಗೆ ತಿಳಿದಿರುತ್ತೆ ತನ್ನ ಮಗುವಿಗೆ ನಾನು ಯಾವ ರೀತಿ ಆಹಾರ ಕೊಡಬೇಕು, ಪಕ್ಷಿಗಳಿಗೆ ಅದು ಆ ಒಂದು ಜ್ಞಾನ ಇರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ಅದು ಯಾವ ಪ್ರಭೇದಕ್ಕೆ ನಾವ್ ಏನು ಕೊಡ್ಬೇಕಾಗುತ್ತೆ.
1: ಅದು ತನ್ನ ದೇಹದ 10 ಪಟ್ಟು ಆಹಾರ ತಗೊಳುತ್ತೆ ದಿನಕ್ಕೆ. ಹಾಗಾಗಿ ತಂದೆ ತಾಯಿ ಇಬ್ರುನು ಅವು ಪಕ್ಷಿಗಳದ ಇದಾವಲ್ಲ ಅವು ಒಂದಾದ್ಮೇಲೆ ಒಂದಾದ್ಮೇಲೆ ಅಮ್ಮ ಬಂತು ಅಂದ್ರೆ ಅಮ್ಮ ತಂದು ಗುಟ್ಟು ಕೊಡೋಷ್ಟೊಳಗೆ ಅಪ್ಪ ಒಂದ್ ಬರುತ್ತೆ ತಗೊಂಡು. ಹೀಗೆ ಕಂಟಿನ್ಯೂಸ್ ತಿನ್ನಿಸ್ತಾ ಇರ್ಬೇಕು ಅವಕ್ಕೆ ಹಾರಾಡೋ ತನಕನು. ಸೊ ಹಾಗಾಗಿ ಆ ತಂದೆ ತಾಯಿ ಪಕ್ಷಿಗಳಿಗೆ ತುಂಬಾ ಜವಾಬ್ದಾರಿ ಅದು. ಹಾಗಾಗಿ ಆ ಪಕ್ಷಿಗಳನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ಲೇಬೇಕಾಗುತ್ತೆ. ಮತ್ತೆ ಗೂಡುಗಳನ್ನ ಯಾವತ್ತು ನಾವು ಅದ್ರ ಹತ್ರ ಹೋಗಬಾರ್ದು ನಿಜವಾಗಿ ಅಂತ ಹೇಳಿದ್ರೆ. ಆ ಕಟ್ಟಿರುವಂತ ಗೂಡಿದೆ ಮತ್ತೆ ಹಾವುಗಳು ತಿಂತವೆ ಹದ್ದುಗಳು ತಿಂತವೆ ಅವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಅಂದ್ರೆ ಪಕ್ಷಿಗಳು ಅದ್ರದ್ದು ಒಂದ್ ಸಂತಾನ
0: ಬೆಳಿಬೇಕು.
1: ಅದನ್ನೆಲ್ಲ ಸ್ವಲ್ಪ ನಾವು ಜಾಗರೂಕತೆಯಿಂದ ನೋಡ್ಕಪ್ಪ ಕಾಡಿನಲ್ಲಿ ಅವಗೂ ಪಾಡಿಗೆ ಅವು ಇದ್ದೇ ಇರ್ತವೆ. ಆದ್ರೆ ನಮ್ಮ ಸುತ್ತಮುತ್ತ ಇರುವಂತಹದ್ದು ಇದ್ದರೆ ಅವುಗಳನ್ನ ಸ್ವಲ್ಪ ಜಾಗರೂಕತೆಯನ್ನ ನೋಡ್ಕೊಳ್ಬೇಕಾಗುತ್ತೆ.
0: ಹೌದು, ಸೊ ಅವುಗಳಿಗೂ ಸ್ವತಂತ್ರವಾಗಿ ಬದುಕಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ಲೇಬೇಕು,
1: ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. ಹೀಗೆ ನಮ್ಮ ದಿನಚರಿಯಲ್ಲಿ ಇದೊಂದು ಅವಿಭಾಜ್ಯ ಅಂಗ ಅಂತ ತಿಳ್ಕೊಂಡು ನಾವು ಮಾಡೋದು ಒಳ್ಳೇದು.
0: ಹೌದು ಹೌದು ಮೇಡಮ್, ಯಾಕಂತ ಹೇಳ್ದಂಗೆ ಮನೆ ಮೇಲೆ ಆಗಿ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಂದು ಕಾಳುಗಳ ವ್ಯವಸ್ಥೆ, ಸ್ವಲ್ಪ ಅವುಗಳಿಗೆ ಒಂದು ನಮ್ಗೆ ಈಗಾಗಲೇ ರೊಟ್ಟಿನ್ ಬಾಕ್ಸ್ ಎಲ್ಲ ಇರುತ್ತೆ. ಸೊ ಒಂದಿಷ್ಟು ವಿಶ್ರಾಂತಿ ತಗೊಳೋದಕ್ಕಾಗಿರ್ಬೋದು, ಅಂತ ಹೇಳ್ದಂಗೆ ಮೊಟ್ಟೆ ಇಟ್ಟು ಸಂತಾನ ಅಭಿವೃದ್ಧಿಗಾಗಿರ್ಬೋದು. ಸೊ ನಮ್ಮ ಒಂದು ಸಣ್ಣ ಅಳಿಲಿ ಸೇವೆನ ಪ್ರತಿಯೊಬ್ರು ಮಾಡಿದಾಗ, ಸೊ ಬಹುಶಃ ನಮ್ಮ ತಾವೇಳ್ದಾಗೆ ನಮ್ಮ ಒಂದು ಪ್ರದೇಶದಲ್ಲಿರುವಂತ ಇರುವಂತ ಪ್ರಭೇದಗಳನ್ನಾದ್ರೂ ನಾವು ಉಳಿಸ್ಕೊಂಡು ಮುಂದಿನ ದಿನ
1: ಹೋಗ್ಬೇಕಾಗುತ್ತೆ. ಈಗ ನಿಮ್ಗೆ ಒಬ್ರು ಪಕ್ಷಿ ಪ್ರೇಮಿ ಇದಾರೆ, ಅವರು ಸೈನ್ಯದಲ್ಲಿದ್ದವರು, ಅವರು ದಾವಣಗೆರೆ ಅವ್ರ ಊರು, ಆ ದಾವಣಗೆರೆ ಹತ್ರ ಒಂದು ಹಳ್ಳಿ, ಅವರ ಪಾಲಿಗೆ ಬಂದಂತ 4 ಎಕರೆ ಜಮೀನಲ್ಲಿ ಅವರು ಜೋಳ ಹಾಕ್ತಾರೆ. ಜೋಳ ಹಾಕ್ಬಿಟ್ಟು ಅದನ್ನ ಕಟಾವು ಮಾಡೋದಿಲ್ಲ, ಪೂರ್ತಿ ಬೇಲಿ ಹಾಕಿಬಿಡ್ತಾರೆ 4 ಎಕರೆಗೆ. ಬರೀ ಪಕ್ಷಿಗಳು ಬಂದು ತಿಂದೋಗ್ಲಿಕ್ಕೋಸ್ಕರನೇ ಅದ್ ಮಾಡಿದ್ರು ಅವರು.
0: ಇದು ವಿಶೇಷವಾಗಿರುತ್ತೆ.
1: ವಿಶೇಷವಾಗಿ ಅಂದ್ರೆ ತುಂಬಾ ಕಲರ್ಫುಲ್ ಆಗಿರುವಂತಹ ಪಕ್ಷಿಗಳು ಬರ್ತಾ ಇತ್ತು ಅದ್ರಲ್ಲಿ. ನಾನ್ ಟಿವಿ ನಲ್ಲಿ ತೋರಿಸಿದ್ದು ನಾನು ಹೇಳ್ತಾ ಇರೋದು, ಒಂದು ಜೋಳದ ತೆನೆ ಮೇಲೆ ಒಂದ್ ಪಕ್ಷಿ ಕುತ್ಕೊಂಡ್ಬಿಟ್ರೆ ಬಾಯಿಗೆ ಬಿಡ್ತದ ಅದು.
0: ಹೌದಾ?
1: ಆದ್ರೆ ಅದ್ರ ಜೊತೆಗೆ ಇನ್ನೊಂದ್ ಪಕ್ಷಿ ಬರುತ್ತೆ, ಆ ಗಿಡವನ್ನ ನೇರವಾಗಿ ಹಿಡ್ಕೊಳ್ಳುತ್ತದ. ಇನ್ನೊಂದ್ ಪಕ್ಷಿ ಆ ಕಾಳುಗಳನ್ನ ತಿನ್ನುತ್ತೆ. ಆ ಪಕ್ಷಿ ಈಗ ಮತ್ತೆ ದಂಟನ್ನ ಹಿಡ್ಕೊಂಡಾಗ ಈ ಪಕ್ಷಿ ಹೋಗಿ ಆ ಕಾಳುಗಳನ್ನ ತಿನ್ನುತ್ತೆ. ಎಷ್ಟು ಕೋಆಪರೇಷನ್ ಗೊತ್ತಾ ಅವುಗಳಲ್ಲಿ.
0: ಅದು
1: ತುಂಬಾ ಸಾವಿರಾರು ಪಕ್ಷಿಗಳು ಅಲ್ಲಿ ಬರೋ ಹಾಗೆ ಅವ್ರು ಮಾಡಿದ್ರು. ಸರಿಯಾಗ್ಲಿಲ್ಲ ನನಗೆ ದಾವಣಗೆರೆ ಹತ್ರ ಇದು ನಡೆದದ್ದು ಕತೆ. ಇಲ್ಲಿ ನಮ್ಮ ಮಾಲೂರ್ನಲ್ಲಿ ಒಬ್ರು ಹುಡುಗ ಅವ್ರದ್ದು ಜಮೀನ್ ಬಂತು 2 ಎಕರೆ ಜಮೀನ್ ಅವರಿಗೆ. ಹುಡುಗ ಅವನಿನ್ನ ಸಣ್ಣವನಂದ್ರೆ 20-22 ವರ್ಷ. ಆ ಹುಡುಗ ಎಲ್ಲಾ ರೀತಿಯ ಹಣ್ಣುಗಳ ಮರಗಳನ್ನ ಹಾಕಿದ ಹೊಲದಲ್ಲಿ,
0: ಒಂದು ಜಮೀನಲ್ಲಿ
1: ಹಾಕ್ಬಿಟ್ಟು ಎಲ್ಲ ಕಲ್ಲಿನ ಬೇಲಿ ಹಾಕಿದ. ಯಾರು ಒಳಗಡೆ ಹೋಗ್ಬಾರ್ದು. ಆ ಹಣ್ಣಿನ ಮರಗಳೆಲ್ಲ ಕೂಡ ಈ ಪಕ್ಷಿಗಳಿಗೆ ಕೋತಿಗಳಿಗೆ ಅಂತ ಬಿಟ್ಟಿದ್ದಾನೆ ಅವನು. ಸೊ ಈ ತರ ಪಕ್ಷಿ ಪ್ರೇಮಿಗಳು ಪ್ರಾಣಿ ಪ್ರೇಮಿಗಳು ಇದ್ದಾರೆ ಅಂತ ಇಲ್ಲ. ಸೊ ಇಂತಹವರ ಸಂಖ್ಯೆ ಜಾಸ್ತಿ
0: ಆಗ್ಬೇಕು.
1: ಹೌದು ಹೌದು.
0: ಸೊ ಈ ರೀತಿ ಆದಾಗ್ಲೇ ನಾವು ಎಲ್ಲಾನು ಒಂದು ಬ್ಯಾಲೆನ್ಸ್ಡ್ ಆಗಿ ಹಾಗೆ ನಾವು ಅವಾಗ ಒಂದು ಆರೋಗ್ಯಕರ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ.
1: ಹೌದು ಹೌದು.
0: ಸೊ ಯಾವುದೇ ರೀತಿಯಿಂದ ನಮ್ಗೆ ಅದು ಲಾಭ ಆಗಿರುತ್ತೆ.
1: ಹೌದು ಹೌದು. ಇನ್ನೊಂದು ಈಗ ನಿಮಗೆ ಒಂದು ಹದ್ದಿನ ಬಗ್ಗೆ ಹೇಳ್ಬಿಡ್ತೀನಿ. ಹದ್ದುಗಳು ಮೊದಲು ಸಾವಿರಾರು ಸಂಖ್ಯೆಯಲ್ಲಿ ಇದ್ದು ನಮ್ಮಲ್ಲಿ.
0: ಹೌದು.
1: ಈಗ ಬೆರಳೆಣಿಕೆ ಎಷ್ಟಾಗಿದೆ? ಯಾಕೆ ಆ ತರ ಆಗಿದೆ ಅಂದ್ರೆ, ಹಸುಗಳು ಅವುಗಳ ಆಹಾರ ಪ್ರಾಣಿಗಳು ಸತ್ತ ಪ್ರಾಣಿಗಳನ್ನ ತಿನ್ನೋದಲ್ವಾ.
0: ಹೌದು.
1: ಈ ಹೆಚ್ಚಾಗಿ ಏನಾಗುತ್ತೆ, ಈ ಹಸುಗಳು ಸತ್ತ ಮೇಲೆ ಅವುಗಳ ಕಾಯಿಲೆ ಆಗಿದ್ರೆ ಅಥವಾ ಇನ್ನೇನು ಆಗಿ ಸತ್ತಿದ್ದಾವೆ ಅಂತ ಹೇಳಿದ್ರೆ ವಾಸನೆ ಬರಬಾರ್ದು ಅಂತ ಒಂದು ಔಷಧಿಯನ್ನ ಹಾಕ್ತಾರೆ, ರಾಸಾಯನಿಕ ವಸ್ತುವನ್ನ ಹಾಕ್ತಾರೆ ಅದ್ರ ಮೇಲೆ. ಅದು ಏನಾಗುತ್ತೆ, ಆಮೇಲೆ ಎಸ್ದು ಬಿಡ್ತಾರೆ ಎಲ್ಲೋ ಒಂದ್ ಕಡೆ. ಅವುಗಳನ್ನ ತಿಂದಂತಹ ಹದ್ದುಗಳು ಅವು ಮರಣ ಹೊಂದ್ತಾ ಇದ್ದಾರೆ. ಸೊ ಇದು ಜನರಿಗೆ ಗೊತ್ತಾಗ್ಬೇಕು, ನಾವು ಇದನ್ನ ಹಾಕಬಾರ್ದು ಅಂತೇಳಿ. ಸತ್ತ ಪ್ರಾಣಿಗಳನ್ನ ಹೇಗೆ ಸತ್ತಿದ್ದವೋ ಹಾಗೆ ಅವು

0: ಅವಳದ್ದು ಹದ್ದುಗಳಿಗೆ ಅದು ಆಹಾರ ಹೆಚ್ಚಲಿ ಹೇಳ್ಬೇಕು ಅಂತ ಹೇಳಿದ್ರು. ಅವನ್ ಹಾಗೇನೆ ಅಂದ್ರೆ ಹೊರ ಊರಿಂದ ಹೊರಗಡೆ ಬಿಡೋದು ಒಳ್ಳೇದು ಅಂತ ಹೇಳ್ಬಿಟ್ಟು ಯಾವ್ದೇ ರಾಸಾಯನಿಕ ವಸ್ತುಗಳನ್ನ ಅದಕ್ಕೆ ಹಾಕದೆ
1: ಹೌದು
0: ಹಾಗೆ ಬಿಟ್ರೆ ಅದು ಒಂದ್ ರೀತಿನಲ್ಲಿ ನಾವು ಹದ್ದುಗಳನ್ನ ಹೋಲಿಸಿದ ಹಾಗಾದ ಅದು ಒಂದ್ ಕೆಲಸ ಮಾಡಬಹುದು ಅಂದ್ರೆ ಇದೆಲ್ಲ ಗೊತ್ತಿರ್ಬೇಕಲ್ಲಪ್ಪ ಜನ.
1: ಹೌದು ಹೌದು ಮೇಡಮ್, ಯಾಕಂದ್ರೆ ಸೊ ಕೆಲವೊಮ್ಮೆ ಎಲ್ಲಾನು ತಿಳ್ಕೊಂಡಿದೀವಿ ಅಂತ ಭಾವಿಸ್ತಿರ್ತಾರೆ, ಕೆಲವೊಮ್ಮೆ ತಿಳ್ಕೊಂಡಿರೋರಿಂದನೇ ಸಾಕಷ್ಟು ಸಮಸ್ಯೆಗಳು ಅನಾಹುತ ಸಮಸ್ಯೆಗಳು ಈ ರೀತಿ ಆಗ್ತಾ ಇರುತ್ತೆ.
0: ಹೌದು ಹೌದು, ಹಾಗಾಗಿ ಸ್ವಲ್ಪ ಒಂಚೂರು ಅವೇರ್ನೆಸ್ ಕೊಟ್ರೆ ಆವಾಗ ಅವಾಗ ಈ ತರ ಇದನ್ನೆಲ್ಲ ಮಾಡ್ಬೇಕಾದ್ರೆ ಮಕ್ಕಳ ಮುಖಾಂತರನೇ ಮಾಡ್ಬೇಕು.
1: ಹೌದು, ಯಾಕೆ ನಾವು ಯಾವ್ದೇ ವಿಷಯಗಳನ್ನ ನಾವು ಒಂದು ಶಾಲೆಯಲ್ಲಿ ಮೊದ್ಲೇ ಇಲಾಖೆಯವರು ಮೊದ್ಲೇ ಹೋಗೋದೆ ಶಾಲಾ ಮಕ್ಕಳ ಹತ್ರ, ಸೊ ಅವ್ರಿಗೆ
0: ಒಂದು ಪಠ್ಯಕ್ರಮದಲ್ಲಿ ಈ ತರದ್ದೆಲ್ಲ ಹಾಕಿದ್ರೆ
1: ಹೌದು
0: ಅದು ಅವಾಗ ಅರ್ಥ ಆಗುತ್ತೆ. ಆ ತರ ಮಾಡಿದ್ರೆ ತುಂಬಾ ಒಳ್ಳೇದು. ಅದನ್ನ ಪಠ್ಯಕ್ರಮದಲ್ಲಿ ಸೇರಿಸುವಾಗ ಯಾರಿರ್ಬೇಕು, ಯಾರ್ ಯಾವ ತರ ಕೊಡ್ಬೇಕು ಅದೆಲ್ಲ ಬಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ.
1: ಹೌದು,
0: ಸೊ ಇದು ಪ್ರೈಮರಿ ಇಂದ ಹಿಡಿದ್ಬಿಟ್ಟು ದೊಡ್ಡವರು ಆಗೋವರೆಗೂ ಪ್ರತಿ ವರ್ಷ ಒಂದೊಂದು ವಿಧವಾದಂತಹ ಪಕ್ಷಿಗಳ ಬಗ್ಗೆ ಆಗ್ಲಿ, ಪ್ರಾಣಿಗಳ ಬಗ್ಗೆ ಆಗ್ಲಿ, ಅವುಗಳ ಅಳಿವಿನ ಅಂಚಿನಲ್ಲಿ ಇರುವಂತಹ ಪ್ರದೇಶಗಳನ್ನೆಲ್ಲ ನಾವು ತಿಳಿಸ್ತಾ ಹೋದ್ರೆ ಅಷ್ಟಾದ್ರೂ ನಾವು ಅಷ್ಟು ಮಟ್ಟಿಗೆ ಕೆಲವರಿಗಾದ್ರೂ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಬರುತ್ತೆ, ಉಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು.
1: ಹೌದು ಮೇಡಮ್, ಸಾಕಷ್ಟು ವಿಷಯಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ಸಾಮಾನ್ಯವಾಗಿ ಕೆಲವರಿಗೆ ಪಕ್ಷಿ ಅಂದಾಗ ಒಂದು ಥಾಟ್ ಇರುತ್ತೆ, ತಾವು ಅದನ್ನ ತುಂಬಾ ಇಂಟು ಡೆಪ್ತ್ ಆಗಿ ತುಂಬಾ ಆಳವಾಗಿ ನಮ್ ಜೊತೆ ಹಂಚ್ಕೊಂಡಿದ್ದಾರೆ ಇವತ್ತು ಮಾಹಿತಿಯನ್ನು. ಸಾಕಷ್ಟು ವಿಷಯಗಳನ್ನ ಚರ್ಚಾ ಮಾಡಿದೀವಿ ಇವತ್ತಿನ ಸಂಚಿಕೆಯಲ್ಲಿ. ಸೊ ಮೇಡಮ್, ಮತ್ತಿನ್ನೇನಾದ್ರು ಕೊನೆಯದಾಗಿ ಇನ್ನು ಪಕ್ಷಿಗಳ ಬಗ್ಗೆ ಏನಾದ್ರು ಅಂಶಗಳನ್ನ ಬಿಟ್ಟಿದ್ರೆ ನಾವು ಮತ್ತೆ ಒಂದು ಕೊನೆಯದಾಗಿ ತಿಳಿಸ್ಬೋದಾಗುತ್ತೆ.
0: ಪಕ್ಷಿ ಅಂದ ತಕ್ಷಣ ನಮ್ಗೆಲ್ರಿಗೂ ಅದ್ರದ್ದು ಬಣ್ಣ ಹೆಚ್ಚಾಗಿ
1: ಕಾಣುತ್ತೆ,
0: ಅದರ ಧ್ವನಿ ಕೇಳ್ತೀವಿ. ಇದೆಲ್ಲವೂ ನಮ್ಗೆ ಬೇಕು ನಮ್ಮ ಮುಂದಿನ ಪೀಳಿಗೆಗೆ, ನಾವ್ ಅದನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಅದ್ರ ಬಗ್ಗೆ ಜಾಗೃತಿ ಬರ್ಬೇಕು.
1: ಇದು ಒಬ್ಬರಿಂದ ಆಗುವಂತದ್ದಲ್ಲ, ಪ್ರತಿಯೊಬ್ರು ಕೈ ಜೋಡಿಸ್ಲೇಬೇಕು.
0: ಪ್ರತಿಯೊಬ್ರು ಕೈ ಜೋಡಿಸ್ಬೇಕು, ನಮ್ಮ ಮನೆಯಲ್ಲೇ ಫಸ್ಟ್ ನಾವು ಶುರು ಮಾಡ್ಬೇಕು.
1: ಹೌದು,
0: ಅವುಗಳನ್ನ ಅಂದ್ರೆ ಅವುಗಳು ಬಹಳಷ್ಟು ಬೇಕಾಗೋದಿಲ್ಲ ಅವುಗಳಿಗೆ. ನಾವು ತಿಂದು ಬಿಟ್ಟುವಂತ ಒಂದು ತುತ್ತು ಅನ್ನ, ಒಂದು ಹಿಡಿ ಕಾಳು, ಒಂದು ಬೊಗಸೆ ನೀರು, ಇದಿಷ್ಟಿಟ್ರು ಸಾಕು, ಎಷ್ಟೋ ಪರಿಹಾರ ಸಿಗುತ್ತೆ. ಇದಕ್ಕೆ ನಿಮಗೆ ಒಂದು ನನ್ನ ಜೀವನದಲ್ಲಿ ನಡೆದದ್ದು ನಾನು ಹೇಳ್ತೀನಿ. ಇಲ್ಲಿ ನರಸಾಪುರ ಅಂತ ಇದೆ ನಮ್ಮ ಕೋಲಾರ ಪಕ್ಕ, ಅಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿದ್ದೆ ಇವನ್ನೆಲ್ಲ ಡಿಸ್ಪ್ಲೇ ಮಾಡೋಣ ಅಂತ ಬರ್ಡ್ಸ್ ತಗೊಂಡೋಗಿದ್ರು. ಅವಾಗ ಈ ತರ ಮಾತಾಡ್ತಾ ಹೇಳುವಾಗ ಒಬ್ರು ಕಣ್ಣಲ್ಲಿ ನೀರ್ ಬಂತು, ಒಬ್ರು ಹೆಣ್ಮಗ್ಳು. ಆಕೆ ಹೇಳಿದ್ದು, ಅಯ್ಯೋ ಅಮ್ಮ ನಾವು ಇಷ್ಟು ವರ್ಷ ಎಷ್ಟು ಆಹಾರ ವೇಸ್ಟ್ ಮಾಡಿದೀವಿ, ಒಂದು ತುತ್ತಿನಲ್ಲಿ ಒಂದು ಪಕ್ಷಿ ಬದುಕುತ್ತೆ ಅಂತ ಯಾಕೆ ಮಾಡಬಾರ್ದು ಅಂತೇಳಿ ತನ್ನ ಅನಿಸಿಕೆಯಲ್ಲಿ ಅಳ್ತಾ ಹೇಳಿದ್ಲು ಅವಳು. ಆ ಹೆಣ್ಮಗಳು ಈಗ ನರಸಾಪುರದಲ್ಲಿ ತನ್ನ ಮನೆ ಮೇಲೆ ಪ್ರತಿದಿನ ಅದಕ್ಕೆ ಆಹಾರ ಇಡ್ತಾಳೆ, ಬರ್ತವಂತೆ ಪಕ್ಷಿಗಳೆಲ್ಲ ಬಂದು ತಿನ್ಕೊಂಡು ಹೋಗ್ತಾ ಇದ್ದಾವೆ ಅಂತ ಹೇಳಿದ್ರು ಅವರು. ಸಿಕ್ಕಾಗ ತುಂಬಾ ಖುಷಿ
1: ಆಯ್ತು,
0: ಒಬ್ರಾದ್ರೂ ಅದನ್ನ ಮಾಡಿದ್ರಲ್ಲ ಅಂತ. ಹಾಗಾಗಿ ನಮ್ಮ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಈ ತರ ರಜೆಗಳಲ್ಲೆಲ್ಲ ಅವರಿಗೆ ತೋರಿಸ್ತಾ ಇದ್ದೀವಿ ಹೇಗ್ ಮಾಡಬಹುದು ಹೇಗ್ ಇಡಬಹುದು ಅಂತ. ಮಕ್ಕಳೆಲ್ಲ ಪ್ರಯತ್ನ ಮಾಡ್ತಾ ಇದಾರೆ, ಇಲ್ಲ ಅಂತಲ್ಲ. ಕಾಳುಗಳನ್ನ ಇಡುವಂತದ್ದು, ನೀರು ಇಡುವಂತದ್ದು, ಇದೆಲ್ಲ ಮರ ತಮ್ಮ ಮನೆ ಹತ್ರ ಇರುವಂತ ಮರಗಳಲ್ಲಿ ಹಾಗೆಲ್ಲ ಮಾಡ್ತಾ ಇದಾರೆ. ಇದೊಂದು ನಮ್ಗೆ ಒಂದು ಆಶಾದಾಯಕವಾದಂತ ಸಂಗತಿ.
1: ಹೌದು, ಪ್ರತಿಯೊಬ್ರು ತಾವ್ ಹೇಳಿದಾಗ ಇವಾಗ ಆ ಒಬ್ಬ ಮಹಿಳೆ ಒಂದು ಬದಲಾವಣೆ ಆಗಿದೆ ಅಂತಂದಾಗ, ಸೊ ಇದೇ ರೀತಿ ಪ್ರತಿಯೊಬ್ರು ಒಬ್ಬೊಬ್ಬರೇ ಮುಂದೆ ಬರ್ತಾ ಹೋದಾಗ, ಸೊ ನಾವು ಆಗ ಯಾವುದೇ ರೀತಿಯಾದಂತ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳು ಮುಂದಿನ ದಿನಗಳು ಬೇಕಾಗಿರೋದಿಲ್ಲ. ಸೊ ಪ್ರತಿಯೊಬ್ರು ತಿಳ್ಕೊಂಡಿದ್ದಾರೆ ಅಂತಂದಾಗ ಅವಾಗ ಒಂದು ಸಮತೋಲನ ಸಮತಟ್ಟವಾದಂತ ಒಂದು ಪ್ರಾಕೃತಿಕವನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ನಮ್ಮ ಒಂದು ಹೋರಾಟ ನಿರಂತರವಾಗಿ ನಡೀತಾನೆ ಇರ್ಬೇಕಾಗುತ್ತೆ.
0: ಜಲ ಎಲ್ಲ ಚೆನ್ನಾಗಿ ಇತ್ತು ಅಂತ ಹೇಳಿದ್ರೆ ಇವೆಲ್ಲವೂ ಸಹ
1: ಚೆನ್ನಾಗಿ
0: ಕೆರೆ ಕಟ್ಟೆಗಳು ಪುಷ್ಕರಣಿಗಳು ಇವನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳೋ ಕೆಲಸ
1: ನಮ್ದಾಗಿರುತ್ತೆ. ಹೌದು,
0: ಆವಾಗ ಇವುಗಳನ್ನೆಲ್ಲ ನಾವು ಉಳಿಸ್ಕೊಳ್ಲಿಕ್ಕೆ
1: ಸಾಧ್ಯ.
0: ಎಲ್ಲರಿಗೂ ಬರ್ಬೇಕಪ್ಪ, ಹೆಚ್ಚಾಗಿ ರೈತರ ಮಿತ್ರ ಆದದ್ರಿಂದ ರೈತರು ಇದ್ರ ಕಡೆ ಹೆಚ್ಚು ಗಮನ
1: ಹರಿಸ್ಬೇಕು. ಹೌದು
0: ಹೌದು ಹೌದು, ಹರಿಸ್ಲೇಬೇಕು. ಅನ್ನದಾತ ಹೇಗೆ ನಮಗೆ ರೈತ ನಮಗೆ ಹೇಗೆ ಅನ್ನದಾತನೋ ಆ ರೈತನಿಗೂ ಕೂಡ ಇವು ಅನ್ನದಾತ
1: ಪಕ್ಷಿಗಳು. ಹೌದು
0: ಹೌದು, ಅವುಗಳಿಂದ ನಮ್ಗೆ ಬಹಳಷ್ಟು ಲಾಭ ಇದೆ. ನೀವು ಖರ್ಚು ಮಾಡುವಂತಹ ಪೆಸ್ಟಿಸೈಡ್ಸ್ ಗೆ ಅಥವಾ ಗೊಬ್ಬರಕ್ಕೆ ಅವೆಲ್ಲ ಉಳಿತದೆ ಇವುಗಳು ನಮ್ ಜೊತೆ ಇತ್ತು
1: ಅಂತ. ಹೌದು,
0: ಅದಕ್ಕೆ ಖರ್ಚು ಮಾಡಿದ ಬದಲು ಇವಕ್ಕೆ ಹಾಕಿದ್ರೆ ಒಳ್ಳೇದಲ್ಲ.
1: ಹೌದು, ಯಾವುದೇ ರೀತಿಯಾದಂತ ಒಂದು ಅಂದ್ರೆ ನೀವೇನ ಈಗಾಗ್ಲೇ ನೋಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ರಾಸಾಯನಿಕಗಳನ್ನ ಬಳಸದೆ ರಾಸಾಯನಿಕ ಮುಕ್ತವಾದಂತ ಒಂದು ಪದಾರ್ಥಗಳನ್ನ ಪಡೀಲಿಕ್ಕೆ
0: ಸಾಧ್ಯ, ಆರೋಗ್ಯ ಸುಧಾರಿಸುತ್ತೆ ಎಲ್ಲರದ್ದು.
1: ಹೌದು,
0: ಇದು ಎಷ್ಟು ಒಂದಕ್ಕೊಂದು ಕ್ಲಿಂಕ್ ಇದೆ ನೋಡಿ ಸಹ.
1: ಹೌದು,
0: ಹಾಗೇನೆ ರೈತರು ಈಗ ಕಾಂಪೌಂಡ್ ಅಂತಂದ್ರೆ ತಮ್ಮ ಹೊಲಕ್ಕೆ ಏನ್ ಹಾಕ್ತಾರೆ ಕಲ್ಲಿನ ಬೇಲಿ ಎಲ್ಲ ಹಾಕ್ತಾರಲ್ಲ, ಅದ್ರ ಬದಲಾಗಿ ಸ್ವಾಭಾವಿಕ ಬೇಲಿಯನ್ನ ಹಾಕಿದ್ರೆ ಹೆಚ್ಚು ಪಕ್ಷಿಗಳು
1: ಬರುತ್ತೆ.
0: ಅಲ್ಲಿ ಎಲ್ಲಾ ತರದ ಗಿಡನೂ ಬೆಳೀತಾವೆ, ಹುಲ್ಲಿನಿಂದ ಹಿಡಿದು ದೊಡ್ಡ ದೊಡ್ಡಗೆ ಮರಗಳಾಗೋವರೆಗೂ ಇರ್ತಾವಲ್ಲ ಬಳ್ಳಿ ಮರ, ಇವು ಎಲ್ಲ ಒಂದೊಂದು ಪಕ್ಷಿಗಳಿಗೆ ಒಂದೊಂದು ಆವಾಸ ಸ್ಥಾನ ಆಗುತ್ತೆ ಅದು. ಮತ್ತೆ ಅವುಗಳು ಹಾಕಿದಂತ ಹಿಕ್ಕೇನೆ ಇವರಿಗೆ ನಿಜವಾದ ಗೊಬ್ಬರನೂ
1: ಆಗುತ್ತೆ. ಹೌದು,
0: ಅದು ಅದನ್ನ ಮಾಡ್ಕೋಬೇಕು. ಅದು ಬಹಳ ರೈತರಿಗೆ ಗೊತ್ತಿತ್ತು ಹಿಂದೆಲ್ಲ, ಈಗ ಒಂದಡಿ ಜಾಗನು ನಾವು ಬಿಡೋದಿಲ್ಲ ಅನ್ನೋ ರೀತಿನಲ್ಲಿ ಆಗಿರೋದ್ರಿಂದ ಅವೆಲ್ಲ ಹೊಸ ಹೊಸ ನಾಗರಿಕತೆಗಳು ಬಂದಿರೋದ್ರಿಂದ ಅವನ್ನೆಲ್ಲ ಬಿಟ್ಟು ಹೋಗಿದೆ, ವಾಪಸ್ ತರ್ಬೇಕಷ್ಟೆ.
1: ಹೌದು, ಮತ್ತೆ ಒಂದು ಅಭ್ಯಾಸಗಳನ್ನ ಪ್ರತಿಯೊಬ್ಬರು ರೂಢಿಸ್ಬೇಕಾಗುತ್ತೆ.
0: ಹೌದು, ಹಳೆಯತೆ ವಾಪಸ್ ಬಂದ್ರೆ ಮೊದಲು ಹೇಗೆ ಪ್ರಕೃತಿ ಸುಂದರವಾಗಿ ಕಾಣ್ತಾ ಇತ್ತು ಹಾಗೆ ಇವಾಗ್ಲೂ ಕಾಣ್ಲಿಕ್ಕೆ ಸಾಧ್ಯ
1: ಆಗುತ್ತೆ. ಹೌದು
0: ಅಲ್ವಾ?
1: ಹೌದು,
0: ಅಷ್ಟು ಮಾಡಬಹುದಾ ಅಂತ. ಈಗ 5ನೇ ತಾರೀಕು ವಿಶ್ವ
1: ಪರಿಸರ ದಿನ,
0: ಎಲ್ಲಾರು ಗಿಡ ನೆಡ್ತೀವಿ ಅಂತಾರೆ, ನೆಡ್ತಾರೆ ಹೋಗ್ತಾರೆ, ಫೋಟೋ ತಕ್ಕೊಂತಾರೆ ಹೋಗ್ತಾರೆ, ಒಂದು ಗಿಡನು ಬಂದಿರಲ್ಲ, ಮತ್ತ ಅದೇ ಮುಂದಿನ ವರ್ಷ ಮತ್ತೊಂದು ಕೋಟಿ ಗಿಡ ನೆಡೋದು. ಇದು ಗವರ್ಮೆಂಟ್ ಗೆ ಹೆಚ್ಚು ಹೊರೆ ಆಗುವಂತ ಕೆಲಸ. ಅದ್ರ ಬದಲು ಒಂದು ಗಿಡ ನೆಟ್ರಿ ಒಂದನ್ನೇ ಚೆನ್ನಾಗಿ ಬೆಳೆಸ್ರಿ, ಅದೊಂದೇ ಗಿಡದಲ್ಲಿ 100+ ರೀತಿಯ ಹಕ್ಕಿಗಳು ಬರ್ತವೆ, 500 ರೀತಿಯ ಜೀವಿಗಳು ಅದರಲ್ಲಿ ಇರುತ್ತೆ, ಮೋರ್ ದನ್ 500 ಜೀವಿಗಳು ಅದರಲ್ಲಿ ಇರುತ್ತೆ ಒಂದ್ ಮರದಲ್ಲಿ. ಸೊ ಅದನ್ನು ಕೂಡ ಪರಿಸರದ ಸಮತೋಲನಕ್ಕೆ ಅವುಗಳದ್ದೇ ಆದಂತ ಕೊಡುಗೆಯನ್ನ ಕೊಡ್ತಾ ಹೋಗ್ತವೆ. ಹಾಗಾಗಿ ಯಾವ ಜೀವಿಯೂ ನಿಕೃಷ್ಟ ಅಲ್ಲ ಪ್ರಕೃತಿನಲ್ಲಿ ಅಂತ ನಮ್ಮ ಅಂಶ ತಿಳ್ಕೊಳ್ಬೇಕಪ್ಪ.
1: ಸುಮಾರು ವಿಷಯವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದೆ. ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಕೇಳಿದಾಗ ಕೇಳಿದ್ರು ತಗೊಳ್ದಂಗ 100ರಲ್ಲಿ ಒಬ್ರಾದ್ರೂ ಬದಲಾದ್ರೆ ನಮ್ಗೆ ಒಂದು ಸಾರ್ಥಕ್ಯತೆ ಅನ್ಸುತ್ತೆ.
0: ಹೌದು, ಒಬ್ರಿಗಾದ್ರೂ ಇದ್ರ ಬಗ್ಗೆ ನಾನು ಮಾಡ್ಬೇಕು ಅಂತ ಅನ್ಸಿದ್ರೆ ಈ ಕಾರ್ಯಕ್ರಮ ಸಾರ್ಥಕತೆ ಅಂತ ಅನ್ಸುತ್ತೆ.
1: ಹೌದು ಮೇಡಮ್, ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ಒಂದು ಕೋಲಾರ ಜಿಲ್ಲೆಯ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ತಮ್ಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೆ ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು.
0: ನಮಸ್ಕಾರ.
1: ಸೊ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಪ್ರದೇಶದ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮತ್ತೆ ಭೇಟಿಯಾಗೋಣ ಮೇಡಮ್.
0: ಹೇಳ್ತೀನಿ ಮತ್ತೊಂದು ಮಲೆನಾಡಿನ ಪಕ್ಷಿಗಳ ಬಗ್ಗೆ ಮತ್ತೆ ಮಾತಾಡೋಣ.
1: ಓಕೆ, ಥ್ಯಾಂಕ್ ಯು ಮೇಡಮ್.

ಕರಡಿಯಾ, ಆನೆ ಸಿಂಹ ಚಿರತೆಯ, ಒಂಟೆ ಹುಲಿ ಕರಡಿಯಾ, ಭಯವಿಲ್ಲದೆ

0: సంవత్సరి.
1: ಮೈರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಶ್ರೀಮತಿ ಲಕ್ಷ್ಮೀದೇವಿ ಅವರು ಬೆಂಗಳೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಿಮ್ಮೆಲ್ಲರಿಗೂ ಬೇಸಿಗೆ ಸಮಯದಲ್ಲಿ ಮಣ್ಣಿನ ಮಡಿಕೆಗಳ ಬಳಕೆ ಮಹತ್ವ ಕುರಿತು ಮಾಹಿತಿ ತಿಳಿಸಲಿಕ್ಕೆ ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮೇಡಮ್, ತಮ್ಮ ಒಂದು ಕಿರುಪಾ ಶಬ್ದದೊಂದಿಗೆ ಕಾರ್ಯಕ್ರಮ ಮುಂದುವರಿಸೋಣ.
2: ಮೇಡಮ್, ನನ್ನ ಹೆಸರು ಲಕ್ಷ್ಮೀದೇವಿ ಅಂತೇಳಿ, ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಶಿಕ್ಷಕಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀನಿ.
1: ತುಂಬಾ ಸಂತೋಷ ಮೇಡಮ್. ಮೊದಲಿಗೆ ಈ ಮಡಕೆ ಬಗ್ಗೆ, ಮಣ್ಣಿನ ಅದೇ ಮಡಕೆಯ ನೀರನ್ನ ಕುಡಿಯೋದ್ರಿಂದ ಆಗುವ ಉಪಯೋಗಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
2: ಹಿಂದಿನ ಕಾಲದಲ್ಲಿ ಮಡಿಕೆನ ಬಳಸ್ತಿದ್ರು ಮೇಡಮ್. ಮಡಿಕೆನ ಬಳಸ್ತಾ ಇರೋದ್ರಿಂದ ಆರೋಗ್ಯ ಉತ್ತಮವಾಗಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ, ನಾವು ನಾನ್ ಸ್ಟಿಕ್ ಪ್ಯಾನ್ಗಳು ಇವು ಬಳಕೆ ಮಾಡೋದ್ರಿಂದ ಅದರಲ್ಲಿ ಕೆಲವು ಕೆಮಿಕಲ್ಸ್ ಇಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಬೀಳ್ತಿದೆ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಮಣ್ಣಿನ ಮಡಿಕೆಲ್ಲ ಅಂದ್ರೆ ನಾಗರಿಕತೆ ಕಾಲದಿಂದಲೂ ಸಹ ಮನುಷ್ಯ ಯಾವಾಗ ಪ್ರಾಚೀನ ಕಾಲದಲ್ಲಿ ಅವನು ಹುಟ್ಟಿ ಅವನು ಯಾವಾಗ ಮಂಗನಿಂದ ಮಾನವ ಅಂತ ಹೆಸರನ್ನ ಪಡ್ಕೊಂಡು ಆ ಮಾನವನಾಗಿದ್ದಾಗ ಮೊತ್ತ ಮೊದಲು ಅವನು ಏನ್ ಮಾಡ್ತಿದ್ದ ಅಂದ್ರೆ ಮಣ್ಣಿನ ಮಡಿಕೆಗಳನ್ನ ಬಳಕೆ ಮಾಡ್ತಿದ್ದ. ಈ ಮಣ್ಣಿನ ಮಡಿಕೆಯನ್ನ ಬಳಕೆ ಮಾಡ್ಕೊಂಡೆ ಅವನ್ ಏನ್ ಮಾಡ್ತಿದ್ದ, ಬೇರೆ ವಸ್ತುಗಳನ್ನ ಯಾವ ರೀತಿ ನಾವು ಬಳಕೆ ಮಾಡ್ಕೋಬಹುದು ಅನ್ನೋದನ್ನ ಕಂಡಿಡ್ಕೋಬಿಟ್ಟ. ಫಸ್ಟ್ ಮಣ್ಣಿನ ಮಡಿಕೆಯಿಂದ ಏನ್ ಮಾಡ್ದ, ಕೆಲವು ಆಕಾರಗಳನ್ನ ತಯಾರ್ ಮಾಡ್ಕೊಂಡ, ಅವುಗಳಲ್ಲಿ ಅಡಿಗೆ ಮಾಡೋದು ಹೆಂಗೆ ಅನ್ನೋದನ್ನ ಬಳಸ್ಕೊಂಡ. ಅದು ಪುರಾತನ ಕಾಲದ ಕೆಲವು ಪುರಾತತ್ವ ಆಧಾರಗಳೆಲ್ಲ ನಾವು ನೋಡಿದಾಗ

0: ಆ ಮಣ್ಣಿನ ಮಡಿಕೆಗಳ ಅವಶೇಷಗಳನ್ನ ನಾವುಗೆ ಕಂಡು ಬರುತ್ತೆ. ಈ ಮಣ್ಣಿನ ಮಡಿಕೆಯಿಂದ ನಮ್ಗೇನಾಗುತ್ತೆ ಅಂತಂದ್ರೆ, ಆ ಮಣ್ಣಲ್ಲಿ ಶೇಖರಣೆ ಮಾಡಿರ್ತಕ್ಕಂಥ ನೀರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುತ್ತೆ, ಮತ್ತೆ ನಮ್ಮ ದೇಹವನ್ನ ತಂಪು ಮಾಡುತ್ತೆ, ಜೊತೆಗೆ ನಮ್ಮ ಆರೋಗ್ಯ ಯಾವಾಗ್ಲೂ ಸಹ ಸದಾ ಶುಭ್ರವಾಗಿರುತ್ತೆ ಮತ್ತೆ ನಿರ್ಮಲವಾಗಿ ಇರುತ್ತೆ. ಮಣ್ಣಿನ ಮಡಿಕೆಯಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತರು ಸಂಪ್ರದಾಯಸ್ಥರಾಗಿ ಅವ್ರು ಮಣ್ಣಿನ ಮಡಿಕೆಯಲ್ಲೇನೆ ಆಹಾರವನ್ನ ತಯಾರಿಸ್ತಾ ಇದ್ರು. ಆ ಒಂದು ತಯಾರಿಸಿರ್ತಕ್ಕಂತ ಆಹಾರವನ್ನ ಅವ್ರು ಸೇವನೆ ಮಾಡೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾಯಿಲೆಗಳ ಕಸಾಲೆಗಳನ್ನ ನಾವು ನೋಡಂಗಿಲ್ಲ. ಅವ್ರಿಗೆ ಬಿಪಿ ಆಗ್ಲಿ, ಶುಗರ್ ಆಗ್ಲಿ, ಅಸ್ತಮ ಆಗ್ಲಿ ಯಾವುದೇ ಕಾಯಿಲೆ ಇರ್ಲಿಲ್ಲ. ಅವರು 100 ವರ್ಷ 120 ವರ್ಷ ಬದುಕಿರ್ತಕ್ಕಂತ ಕೆಲವು ರೆಕಾರ್ಡ್ಸ್ ನಮ್ಗಳಿಗೆ ಗೊತ್ತು. ಈಗ ನಿಮ್ಮ ನಮ್ಮ ಮನೆಗಳಲ್ಲೇ ಅದನ್ನ ನಾವು ನೋಡ್ಬೋದು. ನಮ್ಮ ತಾತ ಮುತ್ತಾತಂದ್ರು ಆರೋಗ್ಯವಾಗಿನೇನೆ ಅವ್ರು ಸಾವನ್ನೊಪ್ಪಿದ್ರೆ ಹೊತ್ತು ಅವರು ಯಾವುದೇ ಕಾಯಿಲೆ ನೆರಳಿದ್ರು, ಹಂಗ 1 ವರ್ಷ ನಡೆದ್ರು, 2 ವರ್ಷ ನಡೆದ್ರು ಅಂತ ಯಾವ್ದನ್ನು ನೆರಳಿರ್ತಕ್ಕಂತಹ ಉದಾಹರಣೆಗಳು ನಮ್ಗೆ ಸಿಗೋದಿಲ್ಲ. ಹಂಗಾಗಿ ನಾವು ಮಣ್ಣಿನ ಮಡಿಕೆನ ನಾವು ಇವಾಗ ಏನಾಗಿದೆ ನಮ್ಮ ಒಂದು ಸಂಪ್ರದಾಯ ಜಾಸ್ತಿ ಆದಷ್ಟು ನಾವಿವಾಗ ಈ ಒಂದು ಟೆಕ್ನಾಲಜಿ ಮುಂದುವರೆದಷ್ಟು ನಾವೇನ್ ಮಾಡ್ತಾ ಇದೀವಿ, ಹೊಸ ಹೊಸ ಬಳಕೆಗಳನ್ನ ಕುಕ್ಕರ್ ಗಳನ್ನ ಬಳಕೆ ಮಾಡ್ತಿದೀವಿ, ಮತ್ತೆ ನಾನ್ ಸ್ಟಿಕ್ ಗಳನ್ನ ಬಳಕೆ ಮಾಡ್ತಾ ಇದೀವಿ. ಇವುಗಳ ಬಳಕೆಯಿಂದ ಏನಾಗ್ತಿದೆ ಅಂದ್ರೆ ದಿನೇ ದಿನೇ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾನೆ. ಒಂದಲ್ಲ ಒಂದ್ ರೀತಿ ಹೊಸ ಹೊಸ ಕಾಯಿಲೆಗಳು ಹುಟ್ಟಾಕೊಂತಾ ಇದೆ. ಅದೇ ಆಗಿನ ಕಾಲದಲ್ಲಿ ಮಣ್ಣಿನ ಮಡಿಕೆಯನ್ನ ಬಳಕೆ ಮಾಡೋದ್ರಿಂದ ಅವರು ಆರಾಮಾಗಿ ಆರೋಗ್ಯವಾಗಿ ಮತ್ತೆ ದಷ್ಟಪುಷ್ಟವಾಗಿ ಯಾವುದೇ ಮೊಣಕಾಲು ನೋವಾಗ್ಲಿ ಬೆನ್ನು ನೋವಾಗ್ಲಿ ಏನಿಲ್ದಿರ, ಇವನ್ ಹೆಣ್ಮಕ್ಳು ಆಗ್ಲಿ ಗಂಡ್ ಮಕ್ಳು ಆಗ್ಲಿ ಎಲ್ರು ದಷ್ಟಪುಷ್ಟವಾಗಿ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಏನು ಇಲ್ಲ, ಒಂದು 20 ವರ್ಷ ಇಲ್ಲ ಒಂದು 15-16 ವರ್ಷಕ್ಕೆ ಮೊಣಕಾಲು ನೋವು ಅಂತಾರೆ, ಕೈಕಾಲು ನೋವು ಅಂತಾರೆ, ಆಕ್ಟಿವ್ ಆಗಿ ಇರಲ್ಲ. ಆಗಿನ ಕಾಲದ ಜನ ಈ ಮಣ್ಣಿನ ಮಡಿಕೆಯಲ್ಲಿ ನೀರ್ ಕುಡಿದು ಇದರಲ್ಲಿ ಮೊಸರು ಮಾಡ್ತಾ ಇದ್ರು, ಮತ್ತೆ ಇದರಲ್ಲೇನೆ ಹಾಲನ್ನ ಶೇಖರಣೆ ಮಾಡ್ತಾ ಇದ್ರು, ಇದರಲ್ಲೇ ತಯಾರಿಸಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಇದರಲ್ಲೇ ತಯಾರಿಸ್ತಾ ಇದ್ರು, ಮತ್ತೆ ಕೆಲವರು ಮಣ್ಣಿನ ಮಡಿಕೆಯ ಒಂದು ತಟ್ಟೆಗಳಲ್ಲೇ ಊಟ ಮಾಡ್ತಾ ಇದ್ರು, ಮಣ್ಣಿನ ಮಡಿಕೆಯ ಗ್ಲಾಸ್ಗಳಲ್ಲೇನೆ ಟೀ ಕುಡಿತಿದ್ರು, ಮೊಸರು ಕುಡಿತಿದ್ರು. ಈ ರೀತಿ ಮಣ್ಣಿನ ವಸ್ತುಗಳನ್ನ ಬಳಕೆ ಮಾಡೋದ್ರಿಂದ ಅವರ ಆರೋಗ್ಯದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಗಳಾಗಿರೋದನ್ನ ನಾವು ಕಾಣಲಿಲ್ಲ. ಆದ್ರೆ ಈಗ ಈ ಒಂದು ಟೆಕ್ನಾಲಜಿ ಮುಂದುವರೆದಷ್ಟು ವೈಜ್ಞಾನಿಕ ಯುಗ ಹೆಚ್ಚಾದಷ್ಟು ಏನಾಗ್ತಿದೆ, ದಿನೇ ದಿನೇ ಮನುಷ್ಯನಲ್ಲಿ ಈ ಒಂದು ಉತ್ಸಾಹ ಅನ್ನೋದೇನೆ ಇರೋದಿಲ್ಲ. ಆಗಿನ ಕಾಲದವರಲ್ಲಿ ಉತ್ಸಾಹ, ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಎಷ್ಟೊಂದು ಇಂಪ್ರೂವ್ಗಳು ಕಾಣಿಸ್ತಾ ಇತ್ತು. ಅವ್ರ ದಿನವಿಡೀನು ಕೆಲಸ ಮಾಡಿದ್ರು ಅವ್ರಿಗೆ ಆಯಾಸ ಅನ್ನೋದೇ ಆಗೋದಿಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ರು ಅಂದ್ರೆ ಆಯಾಸ ಅಂತಾರೆ. ಅವರಲ್ಲಿ ಒಂದು ಅಟ್ರಾಕ್ಷನ್ ನೋಡಿದ ತಕ್ಷಣ ಒಂದು ಉತ್ಸಾಹದಿಂದ ಇದಾರಪ್ಪ ಇವರು ಅನ್ನಂಗೆ ಇಲ್ಲ. ಆಗಿನ ಕಾಲದಲ್ಲಿ ಎಲ್ಲಾ ಕೆಲಸಗಳಲ್ಲೂ ಉತ್ಸಾಹದಿಂದ ಕೆಲಸ ಮಾಡ್ತಿದ್ರು, ಉತ್ಸಾಹದಿಂದ ನೆನೆನೆ ಅವರ ಕಾರ್ಯಗಳನ್ನ ಮುಗಿಸ್ತಾ ಬರ್ತಾ ಇದ್ರು. ಯಾಕೆ ಅಂದ್ರೆ ನಾವು ಬಳಸ್ತಕ್ಕಂತ ವಸ್ತುಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಜೊತೆಗೆ ಆಗಿನ ಕಾಲದಲ್ಲಿ ಇರ್ತಕ್ಕಂತ ಕೆಲವು ದವಸ ಧಾನ್ಯಗಳನ್ನ ಶೇಖರಣೆ ಮಾಡ್ಬೇಕು ಅಂದ್ರೇನು ಕೂಡ ಒಂದು ದೊಡ್ಡ ದೊಡ್ಡದಾಗಿರ್ತಕ್ಕಂತ ಮಣ್ಣಿನ ಒಂದು ಪೂಜಿಗಳ ತರ ಇಟ್ಕೊಂಡಿದ್ರು ಮೇಡಮ್. ಹಾಗೆ ಅದೇನ್ ಮಾಡ್ತಿದ್ರು, ಅವುಗಳಲ್ಲಿ ದವಸ ಧಾನ್ಯಗಳನ್ನ ಶೇಖರಣೆ ಮಾಡ್ತಿದ್ರು. ಅದು ಹೆಚ್ಚು ದಿನಗಳ ಕಾಲ ಕೆಡದೆ ಅದು ಉಪಯೋಗ ಆಗ್ತಾ ಇತ್ತು. ಅಷ್ಟೇ ಅಲ್ದಿರ ಮನೆಗಳಲ್ಲಿ ಕೆಲವು ಅಲಂಕಾರಿಕ ವಸ್ತುಗಳಾಗಿನೂ ಸಹ ಇವುಗಳ ಬಳಕೆಯನ್ನ ಮಾಡ್ತಾ ಇದ್ರು. ಈಗಲೂ ನಾವು ನೋಡ್ಬೋದು ಅದೇನಾಗಿದೆ, ಈಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಈಗ ಅದನ್ನ ಒಂದ್ ಮೂಲೆಗಳಲ್ಲಿ ಪೇಂಟಿಂಗ್ ಮಾಡೋದು, ಅದನ್ನ ಒಂದ್ಸಲ ಡೆಕೋರೇಟ್ ಮಾಡಿ ಅಲ್ಲಲ್ಲಿ ಇಟ್ಕೊಂಡಿದ್ದಾರೆ. ಈಗಿನ ಕಾಲದಲ್ಲಿ ಬಳಕೆ ಮಾಡ್ತಾ ಇದ್ರು. ಉದಾಹರಣೆ ಹೇಳ್ಬೇಕು ಅಂದ್ರೆ ವಾಸ್ತುಗೆ ಅಂತ ಹೇಳ್ಬಿಟ್ಟು ಕೆಲವು ಗಂಟೆಗಳ ತರ ಮನೆಗಳಲ್ಲಿ ನೇತಾಕಿರೋದು ನೀವು ನಾವು ನೋಡಿರ್ಬೋದು. ಜೊತೆಗೆ ಮೂಲೆ ಮೂಲೆಗಳಲ್ಲಿನೂ ಅದಕ್ಕೆ ಪೇಂಟಿಂಗ್ ಮಾಡಿ ಒಂದ್ ಸ್ವಲ್ಪ ಡಿಸೈನ್ ಮಾಡಿ ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ. ಈಗ ಏನಾಗ್ತಿದೆ, ಅದೊಂದು ಫ್ಯಾಷನ್
1: ಮೇಡಮ್.
0: ಹೌದು ಮೇಡಮ್, ಫ್ಯಾಷನ್ ಆಗ್ತಾ ಇದೆ. ಈ ರೀತಿ ಮಣ್ಣಿನಲ್ಲಿ ಇರ್ತಕ್ಕಂತ ಮಡಿಕೆಯಿಂದ ಏನ್ ಬೇಕಾದ್ರೂ ತಯಾರು ಮಾಡ್ಬೋದು. ಬಟ್ ಅದನ್ನ ಬಳಕೆ ಮಾಡ್ಬೇಕಾದ್ರೆ ಸಹ ಹುಷಾರಾಗಿ ಬಳಕೆ ಮಾಡ್ಬೇಕು
1: ಮೇಡಮ್. ಹಾಗೆ ಈ ಮಡಿಕೆಗಳಲ್ಲಿ ಯಾವ್ಯಾವ ಪಾಣಿಗಳನ್ನ ಇಟ್ಟು ನಾವು ಉಪಯೋಗಿಸ್ಬೋದು ಮೇಡಮ್?
0: ಪಾಣೆ ಅಂದ್ರೆ ನಾವು ಈ ಒಂದು ಹೂಜಿಗಳನ್ನ ಉಪಯೋಗಿಸ್ಬೋದು ಮೇಡಮ್. ಹೂಜಿಗಳನ್ನ ನೀರನ್ನ ಶೇಖರಣೆ ಮಾಡಿ ಉಪಯೋಗಿಸ್ಬೋದು, ಮತ್ತೆ ಒಂದು ಅಗಲವಾಗಿರ್ತಕ್ಕಂತ ಪಾತ್ರೆಗಳನ್ನ ನಾವು ಉಪಯೋಗಿಸ್ಬೋದು. ಅದ್ರ ಮೇಲೆ ತಟ್ಟೆಗಳು ಬರ್ತವೆ ಮತ್ತೆ ಗ್ಲಾಸ್ಗಳು ಬರ್ತವೆ, ಅವುಗಳನ್ನ ಉಪಯೋಗಿಸ್ಬೋದು. ಆದ್ರೆ ಉಪಯೋಗಿಸಕ್ ಮುಂಚೆ ನಾವು ಅದನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದು ನಮ್ಗೆ, ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಅವ್ರು ಒಲೆಗಳ ಮೇಲೆ ಅಡಿಗೆಗಳನ್ನ ಮಾಡ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಗ್ಯಾಸ್ ಮೇಲೆ ಅಡಿಗೆ ಮಾಡೋದ್ರಿಂದ ನಾವೇನ್ ಮಾಡ್ಬೇಕು, ಅವುಗಳ ಬಳಕೆ ಮಾಡಕ್ಕೆ ನಾವು ತಗೊಂಡೋಗ್ಬಿಟ್ರೆ ಸಡನ್ ಆಗಿ ಎತ್ಕೊಂಡು ಗ್ಯಾಸ್ ಮೇಲೆ ಇಟ್ಟಾಗ ಅದು ಒಡ್ದೋಗುತ್ತೆ ಮೇಡಮ್.
1: ಹೌದು.
0: ಹಂಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಹೊಸದಾಗಿ ತಂದಿರ್ತಕ್ಕಂತಹ ಒಂದು ಮಣ್ಣಿನ ಮಡಿಕೆಗಳನ್ನ 24 ಗಂಟೆಗಳ ಕಾಲ ನೀರಿನಲ್ಲಿ ಅದನ್ನ ಹಂಗೆ ನೆನೆಯಕ್ ಬಿಡ್ಬೇಕು. ಅದು ಚೆನ್ನಾಗಿ ನೆನೆದು ಆದ್ಮೇಲೆ ಅದನ್ನ ತಗೊಂಡೋಗಿ ನಾವು ಈ ಒಂದು ಗ್ಯಾಸ್ ಮೇಲೆ ಇಟ್ಟಾಗ ಅದರಲ್ಲಿ ಒಂದ್ ಸ್ವಲ್ಪ ತೆಂಗಿನಕಾಯಿ ತುಪ್ಪ ಹಾಕಿ ಉರಿಬೇಕು, ಹುರಿದು ಅದನ್ನ ಬಿಸಾಕ್ಬೇಕು. ಮತ್ತೆ ಅದರಲ್ಲಿನೇ ಏನ್ ಮಾಡ್ಬೇಕು, ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು
1: ನೀರನ್ನ.
0: ಆ ನೀರನ್ನ ಚೆನ್ನಾಗಿ ಕುದಿಸ್ಬೇಕು ಮಡಿಕೆ ಮಾಡೋಕ್ಕಿಂತ ಮುಂಚೆ. ಯಾರ ಈ ರೀತಿ ಮಾಡ್ಬೇಕು ಅಂತಂದ್ರೆ, ಮಣ್ಣಿನ ಮಡಿಕೆ ಮಾಡ್ಬೇಕಾದ್ರೆ ಅದರಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತವೆ.
1: ಹೌದು,
0: ಆ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಏನಾದ್ರೂ ಸೇರ್ಕೊಂಡಿದ್ದು, ಅದರಿಂದ ಏನಾದ್ರೂ ನಮ್ಗೆ ತೊಂದರೆ ಆಗ್ತಕ್ಕಂತಹದ್ದು ಏನಾದ್ರೂ ಇತ್ತು ಅಂದ್ರೆ, ಆ ಕುದಿಸಿದಿರ್ತಕ್ಕಂತ ನೀರಲ್ಲಿ ಅವೆಲ್ಲ ಜೀವಾಣುಗಳು ಸತ್ತೋಗ್ಬಿಡ್ತವೆ. ಹಂಗಾಗಿ ನಾವೇನ್ ಮಾಡ್ಬೇಕು, ಆ ಮಣ್ಣಿನ ಮಡಿಕೆಯಲ್ಲಿ ಚೆನ್ನಾಗಿ ನೀರನ್ನ ಕುದಿಸಿ ಅದನ್ನ ಹೊರಗಡೆ ಹಾಕ್ಬಿಟ್ಟು ಆಮೇಲೆ ಅದನ್ನ ನಾವು ಬಳಕೆ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಏನು ಅಂದ್ರೆ, ಈ ಸಣ್ಣದಾಗಿರ್ತಕ್ಕಂತ ರಂಧ್ರಗಳಲ್ಲಿ ನಾವು ವಾಶ್ ಮಾಡ್ಬೇಕಾದ್ರೆ ಈ ಡಿಶ್ ವಾಶ್ ನ ಇಲ್ಲ ಅಂತಂದ್ರೆ ಸೋಪ್ ಆಯಿಲ್ ನ ಬಳಕೆ ಮಾಡ್ತೀವಿ. ಆದ್ರೆ ಈ ಮಣ್ಣಿನ ಮಡಿಕೆಗಳನ್ನ ವಾಶ್ ಮಾಡ್ಬೇಕಾದ್ರೆ ಆ ರೀತಿ ಸೋಪ್ ಆಯಿಲ್ ಅನ್ನ ಬಳಕೆ ಮಾಡಬಾರ್ದು. ತೆಂಗಿನ ನಾರನ್ನ ತಗೊಂಡು ಆ ನಾರನ್ನ ಏನ್ ಮಾಡ್ಬೇಕು, ಒಳಗಡೆ ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಕಳ್ಳೆ ಇಟ್ಟು ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಜೋಳದಿಟ್ಟು ಹಾಕಿ ಅದ್ರ ಒಳಗಡೆ ನಾವು ಜಿಡ್ಡಿನ ಅಂಶ ಹೋಗೋದಕ್ಕೂ ಇಲ್ಲ ಅಂತಂದ್ರೆ ಅದ್ ಕ್ಲೀನ್ ಆಗೋದಕ್ಕೂ ಸ್ವಚ್ಛವಾಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಬಳಕೆ ಮಾಡ್ಬೇಕು ಮೇಡಮ್. ಈ ರೀತಿ ಇದರ ಬಳಕೆಯನ್ನ ಉಪಯೋಗಿಸ್ಕೋಬಹುದು. ಇದರಲ್ಲಿ ಅದೇ ಪಾತ್ರೆ ಅಗಲವಾಗಿರೋದು ಬರುತ್ತೆ, ಒಂಥರ ಟ್ರಯಾಂಗಲ್ ಶೇಪ್ ಅಲ್ಲಿ ಇರೋದು ಬರುತ್ತೆ, ಮತ್ತೆ ಊಜಿ ತರ ಬರುತ್ತೆ, ನೀರಿನ ಕುಂಡದ ತರ ಬರುತ್ತೆ, ಮತ್ತೆ ಒಂದೊಂದು ಗ್ಲಾಸ್ ತರನು ಬರುತ್ತೆ. ಇವುಗಳನ್ನ ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಅದನ್ನ ಬಳಕೆ ಮಾಡ್ಕೋಬಹುದು. ಬಳಕೆ ಮಾಡಕ್ ಮುಂಚೆ ನಾವು ಅದನ್ನ ನೀರ್ನಲ್ಲಿ ನೆನೆಸಿಟ್ಬಿಟ್ಟು ಬಳಕೆ ಮಾಡ್ಬೇಕು ಮೇಡಮ್.
1: ಮೇಡಮ್, ಹಾಗೆ ಈ ಮಡಕೆಗಳಲ್ಲಿ ಅಂತ ಹೇಳ್ತಾ ಇದ್ದೀರಲ್ವಾ, ಈ ಮಡಕೆಗಳಲ್ಲಿ ಯಾವ್ಯಾವ ಅಡಿಗೆಗಳನ್ನ ಮಾಡಬಹುದು ಮೇಡಮ್?
0: ಮೇಡಮ್, ಸಂಪ್ರದಾಯಸ್ಥವಾದಂತಹ ಎಲ್ಲಾ ಅಡಿಗೆಗಳನ್ನು ನಾವ್ ಈ ಮಡಕೆಯಲ್ಲಿ ಮಾಡ್ಬೋದು. ಎಲ್ಲಾ ಅಡಿಗೆಗಳನ್ನು ಮಾಡ್ಬೋದು. ಆದ್ರೆ ಕೆಲವರಿಗೆ ಮಡಿಕೆಗಳಲ್ಲಿ ಮಾಡಿದ್ರೆ ಗ್ಯಾಸ್ ಜಾಸ್ತಿ ಆಗುತ್ತೆ ಅನ್ನೋರು ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಆದ್ರೆ ಎಲ್ಲಾನು ಮಾಡ್ಬೋದು ಮೇಡಮ್. ಪಾನಕಗಳಾದ್ರೆ ಈ ಮಜ್ಜಿಗೆ ಮಾಡ್ಕೋಬಹುದು, ಪಾನಕ ಮಾಡ್ಕೋಬಹುದು, ಹಾಲು ಮೊಸರು ಇವನ್ನೆಲ್ಲಾನು. ಮತ್ತೆ ಇವಾಗ ಸ್ಪೆಷಲ್ ಆಗಿ ಎಲ್ಲಾ ಕಡೆ ನೀವು ನೋಡಿರ್ಬೋದು, ಈ ಒಂದು ಪಾಟ್ ಟೀ ಅಂತ ಹೇಳ್ಬಿಟ್ಟು ಅದು ಕೊಡ್ತಾ ಇದಾರೆ. ಅಂದ್ರೆ ಮಡಿಕೆಯಲ್ಲಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಗ್ಲಾಸ್ ಗಳಲ್ಲಿ ನಿನ್ನೆ ಟೀ ಹಾಕೊಡ್ತಾ ಇದಾರೆ. ಅದನ್ನ ಕುಡಿಯಕ್ಕೆ ತುಂಬಾ ಜನ ಇವಾಗ ಇಷ್ಟಪಡ್ತಾ ಇದಾರೆ. ಅದನ್ನ ನಾವು ಸ್ಪೆಷಲ್ ಅನ್ಕೊಂತೀವಿ. ಆದ್ರೆ ಹಿಂದಿನ ಕಾಲದಿಂದಲೂ ಬಂದಿರ್ತಕ್ಕಂಥದ್ದು ಅದು ಮಡಿಕೆ ಟೀ ಅಂತ ಹೇಳ್ಬಿಟ್ಟು ಇವಾಗ ಕೊಡ್ತಾ ಇದಾರೆ. ಮತ್ತೆ ಇದರಲ್ಲಿ ಬೇಕಾದ್ರೆ ಸಾಂಬಾರ್ ಮಾಡಿ ನಾವು ಪ್ರಿಸರ್ವ್ ಮಾಡ್ಕೋಬಹುದು. ಇನ್ನೊಂದು ವಿಶೇಷತೆ ಏನು ಅಂದ್ರೆ ಮೇಡಮ್, ಮಡಿಕೆಯಲ್ಲಿ ಯಾವಾಗ ನಾವು ಅಡಿಗೆ ಮಾಡ್ತೀವೋ ಅದು ಜಾಸ್ತಿ ದಿನ, ಇವತ್ ಮಾಡಿರೋ ಸಾಂಬಾರು ನಾಳೆ ಬೇಗ ಕೆಟ್ಟೋಗುತ್ತೆ ಕುಕ್ಕರ್ ಅಲ್ಲಿ ಮಾಡಿದ್ರೆ. ಬಟ್ ಮಡಿಕೆಯಲ್ಲಿ ಮಾಡಿರೋದಾದ್ರೆ ಅದನ್ನ ನಾವು ಪ್ರಿಸರ್ವ್ ಮಾಡ್ಕೊಂಡ್ರು, ಇವಿನ್ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟಿಲ್ಲ ಅಂದ್ರೂ ಕೂಡ ನೋಡೋಣ, ಅದು ಕೆಡಲ್ಲ ಮೇಡಮ್, ಹಂಗೆ ಇರುತ್ತೆ. ಅದು ವಿಶೇಷ ಈ ಒಂದು ಮಡಿಕೆಯಲ್ಲಿ ಮಾಡಿರ್ತಕ್ಕಂತ ಸಾಂಬಾರು. ಮನೆಯಲ್ಲಿ ಏನೇನು ಹಬ್ಬ ಹರಿದಿನಗಳಿಗೆ ಮಾಡಬೇಕಾಗಿರ್ತಕ್ಕಂತ ಎಲ್ಲಾ ಅಡಿಗೆಗಳನ್ನು ಸಹ ನಾವು ಈ ಒಂದು ಮಡಿಕೆಯಲ್ಲಿ ಮಾಡ್ಕೋಬಹುದು ಮೇಡಮ್.
1: ಇನ್ನೊಂದೇನಂದ್ರೆ ಮೇಡಮ್, ನೈಟ್ ಮಣ್ಣಿನ ಗ್ಲಾಸ್ ಬರುತ್ತಲ್ವಾ, ಅದ್ರಲ್ಲಿ ನೀರಿಟ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಹಂಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ತಂಪಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು ಅಂತಾರ, ಅದು ನಿಜನಾ ಮೇಡಮ್?
0: ನಿಜಾನೇ ಮೇಡಮ್. ಯಾಕೆ ಅಂತೀರಾ, ಈ ಮಣ್ಣಲ್ಲಿ ಅನೇಕ ಒಂದು ಲವಣಾಂಶಗಳು ಇರುತ್ತವೆ, ಇರೋದ್ರಿಂದ ಅದು ನೀರನ್ನ ನಾವು ಪ್ರಿಸರ್ವ್ ಮಾಡಿ ನಾವು ಬೆಳಗ್ಗೆ ಕುಡಿದಾಗ ಕೆಲವ್ರಿಗೆ ಈಗಿನ ಇತ್ತೀಚೆಗಂತೂ ತುಂಬಾ ಕಾಡ್ತಕ್ಕಂತ ಸಮಸ್ಯೆ ಏನಂದ್ರೆ ಗ್ಯಾಸ್ಟಿಕ್ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಅಂತ. ಅದು ಗ್ಯಾಸ್ಟಿಕ್ ಜಾಸ್ತಿ ಆಗಿರೋದನ್ನ ನಾವು ಅವಾಯ್ಡ್ ಮಾಡ್ಕೋಬೇಕು ಅಂದ್ರೆ ನೀರು ತುಂಬಾ ಮುಖ್ಯವಾಗಿ ಬೇಕೇ ಬೇಕು. ಕೆಲವರು ಒಂದ್ ಗ್ಲಾಸ್ ನೀರ್ ಕುಡಿತಾರೆ, ಎರಡ್ ಗ್ಲಾಸ್ ನೀರ್ ಕುಡಿತಾರೆ. ನಮ್ ದೇಹಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರಿನ ಅಂಶನ ನಮ್ಗೆ ಸೇರಕ್ ಬಿಡಲ್ಲ. ಅಂತ ಟೈಮಲ್ಲಿ ನಾವು ಬೆಳಗ್ಗೆ ಎದ್ದು ಒಂದ್ ಗ್ಲಾಸ್ ನೀರ್ ಕುಡಿತಾ ಬರ್ತದೆ, ಆ ಗ್ಯಾಸ್ಟಿಕ್ ಸಮಸ್ಯೆಯನ್ನ ನಾವು ನಿಧಾನವಾಗಿ ತಡೆ ಹಿಡಿಬಹುದು ಮೇಡಮ್.
1: ಮೇಡಮ್, ಕಡೆಯದಾಗಿ ಈ ಮಣ್ಣಿನ ಮಡಿಕೆಗಳ ಬಗ್ಗೆ ನಮ್ಮ ಪ್ರೀತ ಕೇಳುಗರಿಗೆ ಇತ ನುಡಿಗಳನ್ನ ಇರಣೆ ಹೇಳಕ್ಕೆ ಬಯಸ್ತೀರಾ ಮೇಡಮ್?
0: ನಿಜ ಮೇಡಮ್, ಮಣ್ಣಿನ ಮಡಿಕೆಯಲ್ಲಿ ಕೆಲವು ಮೂರ್ತಿಗಳನ್ನ ನಾವು ಮನೆಗೆ ವಾಸ್ತುಗೆ ತಕ್ಕಂಗೆ ಈಶಾನ್ಯ ಭಾಗದಲ್ಲಿ ಒಂದು ಕಪ್ಪಲ್ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರನ್ನ ಇಟ್ಟು ಈಶಾನ್ಯ ಭಾಗಕ್ಕೆ ಇಟ್ಟಾಗ ಅದು ಒಂದು ಮನೆಯ ಒಂದು ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚು ಮಾಡುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಪುಸ್ತಕಗಳಲ್ಲಿ ನಾನು ಓದಿರೋ ಪ್ರಕಾರ ಅದು ಇದೆ ಮೇಡಮ್. ಮತ್ತೆ ಆಗ್ನೇಯ ದಿಕ್ಕುಗಳಲ್ಲಿ ಈ ಮಣ್ಣಿನ ಮಲಿಕೆಯ ಅಲಂಕಾರವನ್ನ ಮಾಡಿದಾಗ ಆ ಮನೆಯಲ್ಲಿ ಸುಖ ಸಂಪತ್ತು ಲಭಿಸುತ್ತೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೀನಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳು ಆಭರಣ ಪ್ರಿಯರಾಗಿರೋದ್ರಿಂದ ಈ ಮಣ್ಣಿನಲ್ಲಿ ಇರ್ತಕ್ಕಂತ ಕೆಲವು ಆಭರಣಗಳು ಇದೆ, ಅದನ್ನೊಂದು ಸೌಂದರ್ಯವನ್ನ ಹೆಚ್ಚಿಸ್ತಕ್ಕಂತ ಆಭರಣಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಮಣ್ಣಿನ ಮಡಿಕೆಗಳನ್ನ ಆದಷ್ಟು ಈ ಕುಕ್ಕರ್ ಅದು ಇದು ಬಳಕೆ ಮಾಡಕ್ಕೆ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ಲೇಬೇಕು. ಅಂತದ್ರಲ್ಲಿ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಂಡು ನಮ್ ಟೈಮ್ ತಕ್ಕಂಗೆ ಈ ಮಣ್ಣಿನ ಮಡಿಕೆಯನ್ನ ಉಪಯೋಗ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಈ ಸಕ್ಕರೆ ಕಾಯಿಲೆ ಆಗಿರ್ಬೋದು, ಬಿಪಿ ಆಗ್ಬೋದು, ಅಥವಾ ಏನೋ ಒಂದ್ ಟೆನ್ಷನ್ಸ್ ಆಗ್ಬೋದು, ಅಥವಾ ದೇಹದ ಒಂದು ಉಷ್ಣಾಂಶ ಆಗ್ಬೋದು, ಟೋಟಲ್ ನಮ್ಮ ಇಡೀ ದೇಹವನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕಂದ್ರೆ ನಾವ್ ಈ ಮಣ್ಣಿನ ಮಡಿಕೆಯನ್ನ ಉಪಯೋಗಿಸೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್.
1: ಇದುವರೆಗೂ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಬೇಸಿಗೆಯಲ್ಲಿ ಮಣ್ಣಿನ ಮಡಿಕೆಗಳ ಬಳಕೆ ಎಷ್ಟು ಮಹತ್ವ ಇದೆ ಅಂತ ತುಂಬಾ ಅರ್ಥಪೂರ್ಣವಾಗಿ ಮತ್ತೆ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನಿಮ್ಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ ಮೇಡಮ್. ಧನ್ಯವಾದಗಳು ಮೇಡಮ್.
0: ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್.

ಮಕ್ಕಳಿಗೆ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ 7 ಗಂಟೆಗೆ. ಆತ್ಮೀಯ ಕೇಳುಗರೇ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.